ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಯಲ್ಲಿ ವಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. 4 ದಿನ ದೂರ ಹೋಗಿ ನೋಡಿ ಜನ ನಿಮ್ಮನ್ನ ಮರೆತೇ ಬಿಡುತ್ತಾರೆ. ಜೀವನವಿಡೀ ಮನುಷ್ಯ ತಾನು ಎಲ್ಲರಿಗೂ ಬೇಕಾದವನು ಎಂಬ ಭ್ರಮೆಯಲ್ಲಿ ಇರುತ್ತಾನೆ. ಆದರೆ ನಿಜ ಏನೆಂದರೆ ಜನರಿಗೆ ನೀವು ಇದ್ದರೂ ಇಲ್ಲದಿದ್ದರೂ ಏನೂ ವ್ಯತ್ಯಾಸ ಆಗುವುದಿಲ್ಲ. ನಿಮ್ಮ ಅವಶ್ಯಕತೆ ಇದ್ದಾಗ ಮಾತ್ರ ನಿಮ್ಮನ್ನು ನೆನಪಿಸಿಕೊಳ್ಳುತ್ತಾರೆ. ಅದಕ್ಕೆ ನೀವು ನಿಮಗೋಸ್ಕರ ಬದುಕಿ ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಶನಿವಾರ, ದಿನಾಂಕ 12 ಸೆಪ್ಟೆಂಬರ್ 2026. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 to 6:50 ಕನ್ನಡ ಭಕ್ತಿ ಗೀತೆಗಳು, ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ 6:50 to 7:00 ಪ್ರಸಾರವಾಗಲಿದೆ. ಚಿಂತನ ಕಾರ್ಯಕ್ರಮ 7:00 to 7:15, ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತರಹಸ್ಯ 7:15 to 7:30, ಸಂಸ್ಕೃತಂ ವದಾಮಃ 7:30 to 8:00, ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿ ಗೀತೆಗಳ ಕಾರ್ಯಕ್ರಮ 8:00 to 8:15, ವಾರ್ತೆಗಳು ಹಿಂದಿ ಭಾಷೆಯಲ್ಲಿ 8:15 to 8:30, ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ 8:30 to 9:00, ಮೊಗ್ಗಿನ ಮನಸ್ಸು ಸರಣಿ ಮಾನಸಿಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮ 9:00 to 9:30, ವಿಶೇಷ ಕಾರ್ಯಕ್ರಮಗಳು 9:30 to 10:00, ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ 10:00 to 12:00. ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ 12:00 to 12:30. ನಮಗಾಗಿ ಕಾನೂನು ಕಾರ್ಯಕ್ರಮ 12:30 to 1:00. ಆರೋಗ್ಯ ದರ್ಶನ ಕಾರ್ಯಕ್ರಮ 1:00 to 1:30. ಅಡುಗೆ ಅರಮನೆ ಮಹಿಳಾ ವೇದಿಕೆಯಲ್ಲಿ ಅಡುಗೆ ಅರಮನೆ 1:30 to 2:00. ಆರೋಗ್ಯ ಧನ ಸಂಪದ ಮರಾಠಿ ಸಮಯದಲ್ಲಿ 2:00 to 2:15. ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ 2:15 to 4:00. ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ 4:00 to 4:30. ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ 4:30 to 5:00. ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು 5:00 to 7:35. ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ 7:35 to 7:45. ವಾರ್ತೆಗಳು ಕನ್ನಡ ಭಾಷೆಯಲ್ಲಿ 7:45 to 8:15. ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೊಂಕಿ ಬಾರಾತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ನಮಸ್ಕಾರ. ಭಗವಂತನ ಮೇಲೆ ನಮಗಿರುವ ನಂಬಿಕೆಯು ಬದುಕಿನ ಹೊಸ ದಾರಿಯಲ್ಲಿ ನಡೆಯಲು ಹಾದಿಯಾಗುತ್ತೆ. ದೈವ ನಂಬಿಕೆ, ದೈವ ಆರಾಧನೆ ನಮ್ಮ ಸಂಸ್ಕೃತಿಯ ಭಾಗ. ಇದೀಗ ಪ್ರಸಾರವಾಗಲಿದೆ ಭಕ್ತಿ ಗೀತೆಗಳ ಕಾರ್ಯಕ್ರಮ ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ಬಣ್ಣ ಧ್ವನಿ 90.4 FM. ಕಾರ್ಯಕ್ರಮದ ಆರಂಭದ ಗೀತೆಯನ್ನು

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಯಲ್ಲಿ ಮನಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ, ಭಜರೆ ಹನುಮಂತಂ ಮಾನಸ ಭಜರೆ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ ನಲ್ಲಿ. ಕಾರ್ಯಕ್ರಮದ ಮುಂದಿನ ಗೀತೆ ಏನಯ್ಯ ನಿನ್ನಯ್ಯ ಲೀಲೆ, ಏನಯ್ಯ ನಿನ್ನಯ್ಯ ಮಹಿಮೆ, ಏನಯ್ಯ ನಿನ್ನಯ್ಯ ಕರುಣೆ, ಏನಯ್ಯ ನಿನ್ನಯ ಭಕ್ತಿ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಈತ ಮುಖ್ಯ ಪ್ರಾಣನಾಥ, ರಾಮ ದೂತ ನೆನೆಸಿದಾತ, ಭಾನುವಿನ ತುಣುಕಿದಾತ, ಭಾರತಕ್ಕೆ ಬಂದಾತ. ಕೇಳಿ ಈ ಒಂದು ಗೀತೆಯನ್ನ ನಿಮ್ಮ ವೇಣು.

0: ಇದೀಗ ಪ್ರಸಾರವಾಗಲಿದೆ ಚಿಂತನ ಪ್ರಸ್ತುತಪಡಿಸಲಿದ್ದಾರೆ ಶ್ರೀಮತಿ ಮಂಜುಳಾ ಚುನಮರಿ.
1: ಎಲ್ಲರಿಗೂ ನಮಸ್ಕಾರ. ನಾನು ಮಂಜುಳಾ ಚುನಮರಿ, ಬೆಳಗಾವಿಯಿಂದ. ಇಂದಿನ ಚಿಂತನದ ವಿಷಯ ಶರೀರ ಅಥವಾ ದೇಹ. ಶರೀರದಂಥ ಅದ್ಭುತ ಯಂತ್ರ ಇಲ್ಲಿಯವರೆಗೆ ಜಗತ್ತಿನಲ್ಲಿ ಬೇರೊಂದಿಲ್ಲ. ಬಲು ಸೂಕ್ಷ್ಮ, ಬಲು ವಿರಾಟವಾದುದು. ಅದರಲ್ಲಿಯೇ ಎಲ್ಲವೂ ಸಮಾಹಿತಗೊಂಡಿದೆ. ಅದರಲ್ಲಿ ಅನೇಕ ಶಕ್ತಿಗಳು ಸುಪ್ತವಾಗಿವೆ. ಅವೆಲ್ಲವೂ ಜಾಗೃತಗೊಂಡಿದ್ದೇ ಆದರೆ ಆಗ ನಿಮ್ಮ ಜೀವನದಲ್ಲಿ ಅನಂತಾನಂತ ದ್ವಾರಗಳು ತೆರೆದು ಬಿಡುತ್ತವೆ. ನೀವು ಸ್ವಯಂ ಸಂಕೀರ್ಣಗೊಂಡಿರುವ ವಿಶ್ವವಾಗಿದ್ದೀರಿ. ಆದರೆ ನಿಮ್ಮಲ್ಲಿ ಶರೀರವೀಗ ಮಾಲೀಕವಾಗಿದೆ. ನೀವು ಅದರ ಗುಲಾಮರಾಗಿರುವಿರಿ. ಸಾವಿರಾರು ಸಾರಿ ನೀವು ಶರೀರದಲ್ಲಿ ಇದ್ದೀರಿ. ಶರೀರದ ನಿಶ್ಚಿತ ಪ್ರಕ್ರಿಯೆ ಆಗಿಯಾಗಿದೆ. ನಿಮಗೆ ಹಸಿವಾದಾಗ ಶರೀರ ಈಗಲೇ ಬೇಕು ಎಂದು ಗಲಾಟೆ ಮಾಡಲು ಪ್ರಾರಂಭಿಸುವುದು. ತಪಶ್ಚರ್ಯದ ಮೂಲಕ ಇದನ್ನು ನಿಯಂತ್ರಣದಲ್ಲಿ ಇಡಬಹುದು. ತಪಶ್ಚರ್ಯದ ಅರ್ಥ ಶರೀರಕ್ಕೆ ಕಷ್ಟ ಕೊಡಬೇಕೆಂಬುದು ಅಲ್ಲ. ತಪಶ್ಚರ್ಯದ ಅರ್ಥ ಏನೆಂದರೆ ನಿಯಂತ್ರಣವನ್ನು ಬದಲಾಯಿಸಬೇಕಷ್ಟೆ. ಶರೀರ ಯಜಮಾನ ಅಲ್ಲ, ನಾನು ಯಜಮಾನ. ಹಸಿವಾಗಿದೆ ಎಂಬುದು ನನಗೂ ಗೊತ್ತಿದೆ. ಆದರೆ ಈ ಹೊತ್ತು ನಾನು ಊಟ ಮಾಡಲು ತಯಾರಿಲ್ಲ. ಇವತ್ತು ನಾನು ಆಹಾರ ಸೇವಿಸದೆ ಇರಬೇಕಾಗಿದೆ ಎಂದು ನೀವು ನಿಮ್ಮ ಆ ಮಾತಿನ ಮೇಲೆಯೇ ನಿಲ್ಲಬೇಕಾಗಬಹುದು. ಕೆಲವು ದಿನದ ಈ ಪ್ರಯೋಗದಿಂದ ನಿಮಗೇ ಗೊತ್ತಾಗುವುದು, ಇವತ್ತು ಊಟ ಬೇಡ ಎಂದು ಹೇಳಿದೊಡನೆ ಶರೀರ ಸುಮ್ಮನಾಗಿ ಬಿಡುವುದು. ಮೊದಮೊದಲು ಹಾಗೆ ಆಗುವುದಿಲ್ಲ. ಶುರುವಿನಲ್ಲಿ ಅದು ಸಾಕಷ್ಟೇ ಉಪಾಯ ಮಾಡುವುದು. ಮನಸ್ಸಿನಲ್ಲಿಯೇ ಎಷ್ಟು ತರಹದಲ್ಲಿ ಅದು ವಿಚಾರ ಮಾಡುತ್ತದೆ ಎಂದು ಹೇಳಲಾಗುವುದಿಲ್ಲ. ನೀವು ಅದರಲ್ಲಿಯೇ ಸ್ಥಿರವಾಗಿ ಇದ್ದರೆ ನೀವು ನಿಮ್ಮ ಸಾಹಸವನ್ನು ಉಪಯೋಗಿಸಿದಿರಿ ಎಂದರೆ ಆಗ ಇಂದಲ್ಲ ನಾಳೆ ಶರೀರಕ್ಕೆ ಗೊತ್ತಾಗುವುದು ತನ್ನ ಯಜಮಾನಿಕೆ ಇನ್ನೀಗ ಕೆಲಸ ಮಾಡುವುದಿಲ್ಲ ಎಂದು. ಆಗ ಅದು ನಿಮ್ಮ ಅನುಗಮನವನ್ನು ಮಾಡಲಾರಂಭಿಸುವುದು. ಅಷ್ಟರಲ್ಲಿ ಅದ್ಭುತ ಘಟನೆಗಳು ಘಟಿಸಿರುತ್ತವೆ. ಯಾರು ಶರೀರದ ಮಾಲೀಕರಾಗಿರುವರೋ ಅವರಿಗೆ ಮಾತ್ರ ಅದು ತಿಳಿದಿರುತ್ತದೆ. ಅವರು ಯಾವಾಗ ತಮ್ಮ ಶರೀರಕ್ಕೆ ಸುಮ್ಮನಾಗು ಎಂದು ಹೇಳುತ್ತಾರೋ ಆ ಕೂಡಲೇ ಅದು ಸುಮ್ಮನಾಗಿ ಬಿಡುತ್ತದೆ. ಏಕೆಂದರೆ ಅದಕ್ಕೂ ಗೊತ್ತಾಗಿರುತ್ತದೆ ಇನ್ನೀಗ ಈ ವ್ಯಕ್ತಿಯಿಂದ ತನಗೇನೂ ಸಿಗುವುದಿಲ್ಲ. ತಾನು ಈತನ ಮೇಲೆ ಯಜಮಾನಿಕೆಯನ್ನು ತೋರಿಸಲು ಆಗುವುದಿಲ್ಲ ಎಂದು. ಶರೀರಕ್ಕೆ ಅದರದ್ದೇ ಆದ ತಿಳಿವಿದೆ. ಶರೀರ ಬಲು ತಿಳುವಳಿಕೆಯುಳ್ಳಂತಹ ಯಂತ್ರ. ನಿಮ್ಮ ನರನಾಡಿಗಳ ಕಣ ಕಣಗಳ ಪರಿಚಯ ಅದಕ್ಕಿದೆ. ನೀವು ಎಂಥ ವ್ಯಕ್ತಿ ಎಂಬುದು ಅದಕ್ಕೆ ಗೊತ್ತಿದೆ. ಎಲ್ಲ ತರಹದಲ್ಲೂ ಅದಕ್ಕೆ ನೀವು ಪರಿಚಿತರು. ನಿಮ್ಮ ಜೊತೆ ಶರೀರದ್ದೇ ಆದ ರಾಜನೀತಿ ಇದೆ. ಅದೂ ಸಹ ದ್ವಂದ್ವದಿಂದ, ಸಂಘರ್ಷದಿಂದ ತುಂಬಿದೆ. ನಿಮ್ಮನ್ನು ಹೇಗೆಲ್ಲ ಬಗ್ಗಿಸಬಹುದು ಎಂಬುದು ಅದಕ್ಕೆ ಬಲು ಚೆನ್ನಾಗಿ ಗೊತ್ತಿದೆ. ಮೊದಲಿಗೆ ನೀವು ಶರೀರದ ಈ ದ್ವಂದ್ವ ಮತ್ತು ಸಂಘರ್ಷವನ್ನು ತೊಡೆದು ಹಾಕುವುದು ಅತ್ಯಗತ್ಯ. ಆಗ ಮಾತ್ರವೇ ಎಲ್ಲವೂ ಸರಿಯಾಗುವುದು. ಶರೀರದ ಹಿಂದೆ ಆತ್ಮ ಬಂಧಿಯಾಗಿದೆ. ಶರೀರ ಒಂದು ಅದ್ಭುತವಾದ ವಾಹನ. ಅದನ್ನು ಸುಂದರವಾಗಿ ಉಪಯೋಗಿಸಬಹುದು. ಎರಡನೆಯದಾಗಿ ಈ ವಿಚಾರವನ್ನು ಸ್ಮೃತಿಯಲ್ಲಿ ಇಟ್ಟುಕೊಳ್ಳುವುದು ಅಗತ್ಯ. ಈ ಶರೀರ ನಿಯಂತ್ರಣದ ಪ್ರಯೋಗದಲ್ಲಿ ವ್ಯಕ್ತಿಯಲ್ಲಿ ಉದಾಸೀನತೆ ಬಾರದಿರಲಿ, ಚಿತ್ತ ಪ್ರಸನ್ನತೆಯಿಂದ ತುಂಬಿರಲಿ. ಏಕೆಂದರೆ ಶರೀರದ ಅತ್ಯಾಳದ ಕುತಂತ್ರ ಏನೆಂದರೆ ಹೇಗಾದರೂ ಮಾಡಿ ನಿಮ್ಮನ್ನು ಉದಾಸೀನತೆಯಿಂದ ತುಂಬಿಡುವುದು ಹಾಗೂ ಪರಾಜಯಗೊಳಿಸುವುದು. ನೀವೇನಾದರೂ ಪ್ರಸನ್ನತೆಯನ್ನು ಕಾಯಂ ಆಗಿ ಇರಿಸಿಕೊಂಡಲ್ಲಿ ನಿಮಗಾಗ ಅದ್ಭುತವಾದ ಅನುಭವ ಆಗುತ್ತದೆ. ನಿಮಗದು ಗೊತ್ತಿಲ್ಲದೇ ಇರುವುದರಿಂದ ಅತಿಯಾಗಿ ನೀವು ಗಲಿಬಿಲಿಗೊಳ್ಳುವುದು, ಅಡಚಣೆಗಳಿಂದ ಒದ್ದಾಡುವುದು. ಶರೀರದೊಳಗೆ ಮೂರು ಸ್ತರಗಳಿವೆ. ಒಂದು ಸ್ತರ ಪ್ರತಿದಿನ ಸಾಯುತ್ತಿದೆ, ಕೆಲಸಕ್ಕಾಗಿ ಅದನ್ನು ಬಳಸಲಾಗುತ್ತದೆ, ಅದು ಬಲು ಚಿಕ್ಕದು. ಇದು ನಿಮ್ಮ ಶರೀರದ ಮೇಲಿದೆ. ನೀವಿದನ್ನು ಹೀಗೆ ಅರ್ಥ ಮಾಡಿಕೊಳ್ಳಿ, ದಿನವಿಡೀ ಕೆಲಸ ಮಾಡಿ ಓಡಾಡಿ ಪರದಾಡಿ ಸುಸ್ತಾಗಿ ರಾತ್ರಿ ಮನೆಗೆ ಬಂದು ಬಿದ್ದುಕೊಂಡರೆ ಸಾಕಪ್ಪ ಎಂಬಂತಾಗಿರುತ್ತದೆ. ಆಗ ಇದ್ದಕ್ಕಿದ್ದಂತೆಯೇ ಮನೆಗೇನಾದರೂ ಬೆಂಕಿ ಹತ್ತಿಕೊಂಡಿತು ಎಂದರೆ ಆಗ ನಿಮ್ಮಲ್ಲಿಯ ಉದಾಸೀನತೆಗಳೆಲ್ಲವೂ ಕ್ಷಣ ಮಾತ್ರದಲ್ಲಿ ಇಲ್ಲವಾಗಿ ಬಿಡಬಹುದು. ನೀವಾಗ ಸಚೇತನರಾಗಿ ಬಿಡುವಿರಿ. ಶಕ್ತಿಯ ಸ್ರೋತ ಬರದಿಂದ ನುಗ್ಗಿಬಿಡುವುದು. ಹಾಗಾದರೆ ಈ ಶಕ್ತಿ ಎಲ್ಲಿಂದ ಬಂತು? ಒಂದು ಕ್ಷಣದ ಹಿಂದೆ ಇಲ್ಲದ ಶಕ್ತಿ ಎಲ್ಲಿಂದ ಬಂತು? ಇದು ಶರೀರದಲ್ಲಿಯ ಇನ್ನೊಂದು ಸ್ರೋತದಿಂದ ಬರುವಂಥದ್ದು. ತಾತ್ಕಾಲಿಕ ಅಗತ್ಯ ಬಿದ್ದಾಗ ಶರೀರದಲ್ಲಿ ಹೊಸ ಸ್ರೋತ ಒಂದು ಕೆಲಸ ಮಾಡಲು ಶುರು ಮಾಡಿಬಿಡುತ್ತದೆ. ಶಕ್ತಿ ಓಡಿ ಬರುವುದು. ಈಗ ನೀವು ಇಡೀ ರಾತ್ರಿ ಬೆಂಕಿ ಆರಿಸುವುದರಲ್ಲಿಯೇ ಸಂಲಗ್ನರಾಗಿ ಬಿಡುತ್ತೀರಿ. ನಿಮಗಾಗ ಸುಸ್ತು ಎಂಬುದು ಆಗುವುದಿಲ್ಲ. ಇದಕ್ಕಿಂತಲೂ ಆಳದಲ್ಲಿ ಒಂದು ಸ್ರೋತವಿದೆ, ಅದು ಅನಂತಮಯ ಸ್ರೋತ. ಯಾವಾಗ ಮೊದಲ ಎರಡೂ ಸ್ರೋತ ಬತ್ತಿ ಹೋಗುವುದೋ ಆಗ ಆ ಮೂರನೆಯ ಸ್ರೋತದ ಉಪಲಬ್ಧಿ ಆಗುವುದು. ನೀವು ಆಗ ಹೆದರುವುದಿಲ್ಲ, ಪ್ರಸನ್ನತಾಪೂರ್ವಕ ಇನ್ನೂ ಮುಂದೆ ಶ್ರಮಿಸುತ್ತಾ ಸಾಗುವಿರಿ. ಆಗ ಒಂದು ಘಟ್ಟ ಬರುವುದು, ಆ ಮೂರನೇ ಸ್ರೋತದ ಬುಗ್ಗೆ ಒಡೆಯುವುದು. ಅದು ಜಾಗತಿಕ ಸ್ರೋತ, ಅದು ನಿಮ್ಮದಲ್ಲ. ಹೀಗದನ್ನು ಹೇಳಬಹುದು, ನಿಮ್ಮ ಕೆಳಗೆ ಸುಪ್ತವಾಗಿರುವ ಚೈತನ್ಯದ ಸಾಗರ ಏನಿದೆ ಅದು ಅದರದ್ದು. ಅದು ಯಾವ ದಿನ ಆ ಮೂರನೆಯ ಸ್ರೋತದ ಬುಗ್ಗೆ ಒಡೆಯುವುದು ಅಂದಿನಿಂದ ಮತ್ತೆಂದಿಗೂ ಅದು ಬತ್ತಿ ಹೋಗಲು ಸಾಧ್ಯವಿಲ್ಲ. ಆ ದಿನದಿಂದ ನೀವು ಶಾಶ್ವತ ಜೀವನದ ಶರೀರದ ಮಾಲೀಕರಾಗಬಹುದು. ಅದರ ನಂತರ ನಿಮ್ಮ ಬಳಿ ಶಾಶ್ವತವಾದ ಊರ್ಜೆ ಶಕ್ತಿ ಇರುವುದು. ಅದರ ನಂತರ ಅನಂತ ಜೀವನ ನಿಮ್ಮದು. ಅಲ್ಲಿ ಎಂದಿಗೂ ಏನೂ ಸಹ ಬತ್ತಿ ಹೋಗುವುದಿಲ್ಲ. ಪ್ರಸನ್ನತೆಯ ಆಸರೆಯಿಂದ ನೀವು ಮುಂದೆ ಮುಂದೆ ಮುಂದೆ ಸಾಗುತ್ತಿರುವಿರಿ. ಧನ್ಯವಾದಗಳು.
0: ಇದುವರೆಗೂ ಚಿಂತನವನ್ನು ಕೇಳಿದ್ರಿ. ಪ್ರಸ್ತುತಪಡಿಸಿದವರು ಶ್ರೀಮತಿ ಮಂಜುಳಾ ಚುನುಮರಿ.
2: ಕೇಳಲಿ ಕನಸು ನನಸದ ವೇಣುಧ್ವನಿ ವೇಣುಧ್ವನಿ
3: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
4: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
3: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ್ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
4: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
3: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
4: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
3: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
4: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.

0: ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತ ರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಿನ್ನೆ ಎಪಿಸೋಡ್ನಲ್ಲಿ ನಾವು ಅರ್ಥ ಮಾಡಿಕೊಂಡು ಹೇಗೆ ಶ್ರೀಕೃಷ್ಣ ಅರ್ಜುನನಿಗೆ ಬುದ್ಧಿಯೋಗದ ಮಹತ್ವವನ್ನು ಹೇಗೆ ವಿವರಿಸುತ್ತಾರೆ ಅಂಥೇಳಿ. ಸೊ ಬುದ್ಧಿಯೋಗ ಅಂದರೆ ಭಕ್ತಿಯೋಗ ಕೂಡ ಹೌದು. ಏನು ಆತ್ಮದ ಧರ್ಮ ಅನ್ನೋದನ್ನು ನಾವು ತಿಳಿದುಕೊಂಡು, ಸ್ವಧರ್ಮ ಮತ್ತು ಸನಾತನ ಧರ್ಮ ಅಂದರೆ ಏನು, ಸ್ವಧರ್ಮ ಅಂದರೆ ಈ ದೇಹಕ್ಕೆ ಸಂಬಂಧಿಸಿದವರ ಅವರ ಜೊತೆ ನಮ್ಮ ಧರ್ಮ ಅನ್ನುವಂಥದ್ದು ಇರುತ್ತದೆ. ಉದಾಹರಣೆಗೆ ಪತಿಯಾದವನಿಗೆ ತನ್ನ ಪತ್ನಿ, ತನ್ನ ಮಕ್ಕಳು ಅವರನ್ನು ನೋಡಿಕೊಳ್ಳುವಂಥದ್ದು, ಅವರ ಜೊತೆ ತನ್ನಾಗಿರುವಂತಹ ಕರ್ತವ್ಯ, ಅವರ ಬಗ್ಗೆ ಕಾಳಜಿಯನ್ನು ವಹಿಸುವಂಥದ್ದು, ಅಥವಾ ತನ್ನ ಕುಟುಂಬದವರ, ತನ್ನ ಸ್ನೇಹಿತರ ಜೊತೆ ತನಗಿರುವ ಕರ್ತವ್ಯ ಏನು ಅದನ್ನು ನಿಭಾಯಿಸುವಂಥದ್ದು, ಇದು ಸ್ವಧರ್ಮವಾಗುತ್ತದೆ. ಸೊ ಈ ದೇಹಕ್ಕೆ ಸಂಬಂಧಪಟ್ಟಿರುವವರ ಹಲವಾರು ಜನರ ಜೊತೆ ನಾವು ಯಾವ ಥರ ಇರುತ್ತೀವಿ, ಯಾವ ಥರ ಇರಬೇಕು, ಸಮಾಜದ ಜೊತೆ, ತನ್ನ ಕುಟುಂಬದ ಜೊತೆ ಇರುವಂತಹ ಕರ್ತವ್ಯ, ಅದು ಸ್ವಧರ್ಮ. ದೇಹಕ್ಕೆ ನಮಗೆ ಈ ಜನ್ಮದಲ್ಲಿ ಯಾರೆಲ್ಲ ನಮ್ಮ ಸಂಬಂಧಿಕರು ಇರುತ್ತಾರೋ, ಹಾಗೆ ನಮ್ಮ ಆತ್ಮದ ಸಂಬಂಧ ಶಾಶ್ವತವಾಗಿ ಪರಮಾತ್ಮನ ಜೊತೆ ಇರುತ್ತದೆ. ಸ್ವಧರ್ಮ ಅನ್ನುವಂಥದ್ದು ಹೇಗಿರುತ್ತದೋ ಅದೇ ಥರ ಇನ್ನೊಂದು ಧರ್ಮವಿದೆ, ಅದು ಸನಾತನ ಧರ್ಮ. ಸೊ ಆತ್ಮಕ್ಕೆ ಶಾಶ್ವತವಾಗಿ ಸಂಬಂಧ ಯಾರ ಜೊತೆ ಇರುವಂಥದ್ದು, ಪರಮಾತ್ಮನ ಜೊತೆ. ಸೊ ದೇಹಕ್ಕೆ ಸಂಬಂಧಪಟ್ಟವರ ಜೊತೆ ನಾವು ನಮ್ಮ ಕರ್ತವ್ಯವನ್ನು ಹೇಗೆ ನಿಭಾಯಿಸುತ್ತೇವೋ, ಆತ್ಮಕ್ಕೆ ಸಂಬಂಧಪಟ್ಟವರ ಜೊತೆ ಕೂಡ ನಾವು ನಮ್ಮ ಕರ್ತವ್ಯವನ್ನು ನಿಭಾಯಿಸಬೇಕಲ್ವಾ. ಸೊ ಯಾರು ಆತ್ಮಕ್ಕೆ ಸಂಬಂಧಪಟ್ಟಿರೋರು, ನಮ್ಮ ಸಂಬಂಧ ಶಾಶ್ವತವಾಗಿ ಯಾರ ಜೊತೆ ಇದೆ, ಪರಮಾತ್ಮನ ಜೊತೆ, ಆ ಕರ್ತವ್ಯವನ್ನು ನಾವು ನಿಭಾಯಿಸಬೇಕಲ್ವಾ, ಅದೇ ಸನಾತನ ಧರ್ಮ. ಸನಾತನ ಧರ್ಮ ಅಂದರೆ ಮೊಟ್ಟ ಮೊದಲಿಗೆ ನಾನು ಯಾರು ಅನ್ನೋದನ್ನು ತಿಳಿದುಕೊಳ್ಳುವಂಥದ್ದು, ನಾನು ಆತ್ಮ, ಪರಮಾತ್ಮನ ಅಂಶ. ಸೊ ಆ ಪರಮಾತ್ಮನ ಜೊತೆ ಕನೆಕ್ಟ್ ಆಗುವುದೇ ಮಾನವ ಜೀವನದ ಉದ್ದೇಶ ಅನ್ನೋದನ್ನು ತಿಳಿದುಕೊಳ್ಳುವಂಥದ್ದು. ಸೊ ನಮ್ಮ ಸಂಬಂಧ ಪರಮಾತ್ಮನ ಜೊತೆ ಅದು ಹಿಂದಿನಿಂದಲೂ ಇದ್ದೇ ಇದೆ, ಅದನ್ನು ನಾವು ಮರೆತಿರುತ್ತೇವೆ. ಈ ಐಹಿಕ ಪ್ರಪಂಚಕ್ಕೆ ಬಂದ ತಕ್ಷಣ ಐಹಿಕ ಪ್ರಪಂಚದ ಸಂಪರ್ಕದೊಂದಿಗೆ, ಸಹಯೋಗದೊಂದಿಗೆ, ಮೂರು ಗುಣಗಳಿಂದ ಪ್ರಭಾವಿತರಾಗಿ ನಾವು ನಮ್ಮ ನಿಜವಾದ ಸ್ವರೂಪವನ್ನು ಮರೆತು ಬಿಡುತ್ತೇವೆ. ಆಗ ನಾವು ಪರಮಾತ್ಮನ ಜೊತೆ ಮತ್ತೆ ನಮ್ಮ ಸಂಬಂಧವನ್ನು ಮರುಸ್ಥಾಪಿಸುವಂಥ ಕಾರ್ಯವನ್ನು ನಾವು ಮಾಡಬೇಕು ಅನ್ನೋದನ್ನು ಭಗವಂತ ಹೇಳುತ್ತಾರೆ. ಇದೇ ಸನಾತನ ಧರ್ಮ. ಹೇಗೆ ನಾವು ಈ ನಮ್ಮ ಸಂಬಂಧವನ್ನು ಮರುಸ್ಥಾಪಿಸುವ ಕಾರ್ಯವನ್ನು ಮಾಡಬಹುದು? ಭಗವಂತನ ಜೊತೆ ಕನೆಕ್ಟ್ ಆಗೋದ್ರ ಮೂಲಕ, ಭಗವಂತನ ನಾಮವನ್ನು ಜಪಿಸುವುದರ ಮೂಲಕ, ಹೀಗೆ ಹಲವಾರು ಮಾರ್ಗಗಳನ್ನು ಶ್ರೀಕೃಷ್ಣ ಹೇಳುತ್ತಾರೆ. ಸೊ ಮೂರನೇ ಅಧ್ಯಾಯ ಕರ್ಮಯೋಗದ ಬಗ್ಗೆ ಭಗವಂತ ವಿವರಿಸುತ್ತಾರೆ. ಒಂದನೇ ಅಧ್ಯಾಯದಿಂದ ಆರನೇ ಅಧ್ಯಾಯದವರೆಗೆ ಕರ್ಮಯೋಗದ ಅಧ್ಯಾಯಗಳಾದರೂ ಕೂಡ ಮೂರನೇ ಅಧ್ಯಾಯದಲ್ಲಿ ವಿಶೇಷವಾಗಿ ಕರ್ಮಯೋಗದ ಬಗ್ಗೆ ವಿವರಿಸಲಾಗಿದೆ. ಕೆಲವರು ಭಗವದ್ಗೀತೆ ಎಂದರೇನೆ ಕರ್ಮಯೋಗ ಅಂತ ತಿಳಿದುಕೊಳ್ಳುತ್ತಾರೆ. ಕೇವಲ ಕರ್ಮಯೋಗ ಮಾತ್ರ ಭಗವದ್ಗೀತೆಯಲ್ಲಿ ಅಂತೇಳಿ, ಆದರೆ ಭಗವದ್ಗೀತೆಯಲ್ಲಿ ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ ಈ ಮೂರು ಕೂಡ ಇದೆ ಅನ್ನೋದನ್ನು ನಾವು ತಿಳಿದುಕೊಳ್ಳಬಹುದು. ಸೊ ಕರ್ಮಯೋಗದ ಮೊದಲ ಶ್ಲೋಕ, ಅಧ್ಯಾಯ ಮೂರನೆಯ ಮೊದಲ ಶ್ಲೋಕದಲ್ಲಿ ಅರ್ಜುನ ಈ ಪ್ರಶ್ನೆಯನ್ನು ಶ್ರೀಕೃಷ್ಣನಲ್ಲಿ ಕೇಳುತ್ತಾನೆ.
1: ಅರ್ಜುನ ಉವಾಚ ಜಾಯಸಿ ಚೇತ್ ಕರ್ಮಣಸ್ತೆ ಮತ ಬುದ್ಧಿರ್ಜನಾರ್ದನ ತತ್ಕಿಂ ಕರ್ಮಣಿ ಘೋರೇ ಮಾಂ ನಿಯೋಜಯಸಿ ಕೇಶವ.
0: ಹೇ ಜನಾರ್ದನ, ಹೇ ಕೇಶವ, ಬುದ್ಧಿಯು ಕಾಮ್ಯಕರ್ಮಕ್ಕಿಂತ ಉತ್ತಮ ಎಂದು ನೀನು ಭಾವಿಸುವುದಾದರೆ ನನ್ನನ್ನು ಈ ಘೋರ ಯುದ್ಧದಲ್ಲಿ ತೊಡಗಿಸಲು ಏಕೆ ಬಯಸುವೆ? ಸೊ ಅರ್ಜುನ ಶ್ರೀಕೃಷ್ಣನ ಹತ್ರ ಕೇಳುತ್ತಾನೆ, ನೀನೇ ಹೇಳ್ತೀಯ ಬುದ್ಧಿಯೋಗ ಇದು ಕಾಮ್ಯಕರ್ಮಕ್ಕಿಂತ ಉತ್ತಮ. ಈಗ ಕಾಮ್ಯಕರ್ಮ ಅಂದರೆ ಏನು? ಕಾಮ್ಯಕರ್ಮ ಅಂದರೆ ಒಂದು ಕರ್ಮವನ್ನು ಮಾಡಿ ಅದರ ಪ್ರತಿಫಲವನ್ನು ನಿರೀಕ್ಷಿಸುವುದು ಕಾಮ್ಯಕರ್ಮವಾಗುತ್ತದೆ. ಬುದ್ಧಿಯೋಗ ಅದಕ್ಕಿಂತ ಉತ್ತಮ ಅನ್ನೋದನ್ನು ಭಗವಂತ ಹೇಳ್ತಾರೆ. ಬುದ್ಧಿಯೋಗ ಅಂದರೆ ಭಕ್ತಿಯೋಗ ಅಂತ ಕೂಡ ಹೇಳ್ಬೋದು. ಬುದ್ಧಿಯೋಗದ ಇನ್ನೊಂದು ಅರ್ಥವೇ ಭಕ್ತಿಯೋಗ. ಸೊ ತನ್ನ ಗೆಳೆಯನಾದ ಅರ್ಜುನನನ್ನು ಲೌಕಿಕ ದುಃಖ ಸಾಗರದಿಂದ ಉದ್ಧರಿಸಲು ಶ್ರೀಕೃಷ್ಣ ಎರಡನೇ ಅಧ್ಯಾಯದಲ್ಲಿ ಆತ್ಮದ ಸ್ವರೂಪವನ್ನು ಬಹು ವಿವರವಾಗಿ ವರ್ಣಿಸಿದ್ದಾನೆ. ಸಾಕ್ಷಾತ್ಕಾರಕ್ಕೆ ಸೂಚಿಸಿದ ಮಾರ್ಗ ಬುದ್ಧಿಯೋಗ ಅಥವಾ ಭಕ್ತಿಯೋಗ. ಕೆಲವೊಮ್ಮೆ ಭಕ್ತಿಯೋಗ ಎಂದರೆ ಜಡತ್ವ ಎನ್ನುವ ತಪ್ಪು ಗ್ರಹಿಕೆ ಇರುವುದುಂಟು. ಇಂತಹ ತಪ್ಪು ಗ್ರಹಿಕೆ ಇರುವ ಮನುಷ್ಯನು ಬಹುಬಾರಿ ಶ್ರೀಕೃಷ್ಣನ ಪಾವನ ನಾಮಗಳನ್ನು ಜಪ ಮಾಡಿ ಸಂಪೂರ್ಣ ಕೃಷ್ಣ ಪ್ರಜ್ಞೆ ಸಾಧಿಸಲು ಏಕಾಂತವಾದ ಸ್ಥಳಕ್ಕೆ ಹೋಗಿ ಬಿಡುವುದು, ಇದೇ ನಿಜವಾದ ಭಕ್ತಿಯೋಗ ಅಂತ ಕೆಲವರು ತಿಳಿದುಕೊಳ್ಳುತ್ತಾರೆ. ಆದರೆ
2: ಕೃಷ್ಣ ಪ್ರಜ್ಞೆಯ ಸಿದ್ಧಾಂತದಲ್ಲಿ ಶಿಕ್ಷಣವಿಲ್ಲದೆ ಏಕಾಂತ ಸ್ಥಳದಲ್ಲಿ ಕೃಷ್ಣನಾಮ ಜಪ ಮಾಡುವುದು ಅಪೇಕ್ಷಣೀಯವಲ್ಲ. ಆದ್ದರಿಂದ ಇಲ್ಲಿ ಬುದ್ಧಿಯೋಗ ಎಂದರೆ ಕ್ರಿಯಾಶೀಲ ಬದುಕಿನಿಂದ ದೂರವಾಗಿ ಏಕಾಂತ ಸ್ಥಳದಲ್ಲಿ ವ್ರತ ತಪಸ್ಸುಗಳಲ್ಲಿ ನಿರತನಾಗುವುದು ಎಂದೇ ಅರ್ಜುನನು ಭಾವಿಸಿದನು. ಇದನ್ನೇ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಕೃಷ್ಣ ಪ್ರಜ್ಞೆಯನ್ನು ನೆಪ ಮಾಡಿಕೊಂಡು ಬುದ್ಧಿವಂತಿಕೆಯಿಂದ ಯುದ್ಧ ಮಾಡುವುದನ್ನು ತಪ್ಪಿಸಲು ಅರ್ಜುನನು ಬಯಸಿದ. ಆದರೆ ಶ್ರದ್ಧಾವಂತ ಶಿಷ್ಯನಾದ ಅವನು ಈ ವಿಷಯವನ್ನು ತನ್ನ ಗುರುವಾದ ಶ್ರೀಕೃಷ್ಣನ ಮುಂದಿಟ್ಟು ಅತ್ಯಂತ ಯೋಗ್ಯವಾದ ಕಾರ್ಯಮಾರ್ಗ ಯಾವುದು ಎಂದು ಪ್ರಶ್ನಿಸಿದ. ಉತ್ತರವಾಗಿ ಶ್ರೀಕೃಷ್ಣನು ಈ ಮೂರನೇ ಅಧ್ಯಾಯದಲ್ಲಿ ಕರ್ಮಯೋಗವನ್ನು ವಿಸ್ತಾರವಾಗಿ ವಿವರಿಸುತ್ತಾರೆ.

ನಿನ್ನ ಸಂದಿಗ್ಧಾರ್ಥದ ಮಾತುಗಳಿಂದ ನನ್ನ ಬುದ್ಧಿಗೆ ಮೋಹವು ಕವಿಯುತ್ತಿದೆ. ಆದುದರಿಂದ ದಯೆಯಿಟ್ಟು ನನಗೆ ಅತ್ಯಂತ ಶ್ರೇಯಸ್ಕರವಾದ ಮಾರ್ಗವನ್ನು ನಿಶ್ಚಯವಾಗಿ ತಿಳಿಸು ಅಂತ ಅರ್ಜುನ ಶ್ರೀಕೃಷ್ಣನಲ್ಲಿ ಕೇಳುತ್ತಾನೆ. ಹಿಂದಿನ ಅಧ್ಯಾಯದಲ್ಲಿ ಭಗವದ್ಗೀತೆಗೆ ಪ್ರಸ್ತಾವನೆಯಾಗಿ ಸಾಂಖ್ಯಯೋಗ, ಬುದ್ಧಿಯೋಗ, ಬುದ್ಧಿಯ ಮೂಲಕ ಇಂದ್ರಿಯ ನಿಗ್ರಹ, ನಿಷ್ಕಾಮ ಕರ್ಮ ಇಂತಹ ಹಲವು ಮಾರ್ಗಗಳನ್ನು ಆರಂಭಿಕ ಶಿಷ್ಯನ ಸ್ಥಾನವನ್ನು ವಿವರಿಸಿದೆ. ಇದನ್ನು ವ್ಯವಸ್ಥಿತವಾಗಿ ನಿರೂಪಿಸಲಿಲ್ಲ. ಕ್ರಿಯೆ ಮತ್ತು ಗ್ರಹಿಕೆ ಸಾಧ್ಯವಾಗಲು ಇನ್ನೂ ವ್ಯವಸ್ಥಿತವಾಗಿ ಮಾರ್ಗದ ರೂಪುರೇಷೆಗಳನ್ನು ಕೊಡಬೇಕು. ತಪ್ಪು ಗ್ರಹಿಕೆ ಇಲ್ಲದೆ ಸಾಮಾನ್ಯ ಮನುಷ್ಯನು ಇವನ್ನು ಸ್ವೀಕರಿಸುವುದು ಸಾಧ್ಯವಾಗುವಂತೆ ಗೊಂದಲಮಯವೆಂದು ಕಾಣುವ ಈ ವಿಷಯಗಳನ್ನು ಸ್ಪಷ್ಟಪಡಿಸಲು ಅರ್ಜುನನು ಬಯಸಿದನು. ಮಾತಿನ ಚಮತ್ಕಾರದಿಂದ ಅರ್ಜುನನಿಗೆ ಗೊಂದಲವನ್ನು ಉಂಟು ಮಾಡುವುದು ಕೃಷ್ಣನ ಉದ್ದೇಶವಲ್ಲದಿದ್ದರು ಅರ್ಜುನನಿಗೆ ಕೃಷ್ಣ ಪ್ರಜ್ಞೆಯ ಪ್ರಕ್ರಿಯೆಯು ನಿಷ್ಕ್ರಿಯತೆಯೇ ಅಥವಾ ಕ್ರಿಯಾಶೀಲತೆಯೇ ಎಂಬುದು ಅರ್ಥವಾಗಲಿಲ್ಲ. ಎಂದರೆ ಭಗವದ್ಗೀತೆಯ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳ ಬಯಸುವ ಎಲ್ಲ ಗಂಭೀರ ಅಭ್ಯಾಸಿಗಳಿಗಾಗಿ ಅರ್ಜುನನು ತನ್ನ ಪ್ರಶ್ನೆಗಳ ಮೂಲಕ ಕೃಷ್ಣ ಪ್ರಜ್ಞೆಯ ಮಾರ್ಗವನ್ನು ಸ್ಪಷ್ಟಪಡಿಸುತ್ತಿದ್ದಾನೆ. ಶ್ರೀಕೃಷ್ಣ ಹೀಗೆ ಉತ್ತರಿಸುತ್ತಾರೆ.

0: ನಾಮ್. ಶ್ರೀಕೃಷ್ಣನು ಹೀಗೆ ಹೇಳಿದನು, ಪಾಪರಹಿತನಾದ ಅರ್ಜುನನೇ, ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯಲು ಎರಡು ಬಗೆಯ ಮನುಷ್ಯರು ಪ್ರಯತ್ನಿಸುತ್ತಾರೆ ಎಂದು ಆಗಲೇ ಹೇಳಿದ್ದೇನೆ. ಕೆಲವರು ಅದನ್ನು ಅನುಭವ ಗಮ್ಯವಾದ ತತ್ವಜ್ಞಾನದ ಊಹೆಯ ಮೂಲಕ ಸಾಧಿಸಲು ಪ್ರಯತ್ನಿಸುತ್ತಾರೆ, ಕೆಲವರು ಭಕ್ತಿ ಸೇವೆಯ ಮೂಲಕ ಸಾಧಿಸಲು ಯತ್ನಿಸುತ್ತಾರೆ. ಸೊ ಶ್ರೀಕೃಷ್ಣ ಎರಡು ಮಾರ್ಗಗಳನ್ನ ವಿವರಿಸುತ್ತಾರೆ, ಸಾಂಖ್ಯಯೋಗ ಮತ್ತು ಕರ್ಮಯೋಗ. ಈ ಶ್ಲೋಕದಲ್ಲಿ ಶ್ರೀಕೃಷ್ಣ ಇದನ್ನು ಇನ್ನೂ ವಿಸ್ತಾರವಾಗಿ ವಿವರಿಸುತ್ತಾರೆ. ಸಾಂಖ್ಯಯೋಗವು ಆತ್ಮ ಮತ್ತು ಜಡ ವಸ್ತು ಇವುಗಳ ಸ್ವರೂಪದ ವಿಶ್ಲೇಷಣಾತ್ಮಕ ಅಧ್ಯಯನ. ಈ ಸಾಂಖ್ಯಯೋಗ ಮತ್ತು ಬುದ್ಧಿಯೋಗ, ಈ ಎರಡು ಯೋಗಗಳು ಧರ್ಮ ಮತ್ತು ತತ್ವ ಜ್ಞಾನಗಳಂತೆ ಒಂದನ್ನೊಂದು ಅವಲಂಬಿಸಿವೆ. ತತ್ವಜ್ಞಾನವಿಲ್ಲದ ಧರ್ಮವು ಬರಿಯ ಭಾವ ಅಷ್ಟೇ, ಅದು ಒಮ್ಮೊಮ್ಮೆ ಧರ್ಮಾಂಧತೆಯಾಗುತ್ತದೆ. ಧರ್ಮವಿಲ್ಲದ ತತ್ವಜ್ಞಾನವು ಮಾನಸಿಕ ಊಹೆಯಷ್ಟೇ ಆಗುತ್ತದೆ. ಕೊನೆಗೆ ಭಕ್ತಿಯೇ ನಮ್ಮ ಗುರಿಯೇ ಆಗಬೇಕು. ಏಕೆಂದರೆ ಸಂಪೂರ್ಣವಾದ ಸತ್ಯವನ್ನು ಪ್ರಾಮಾಣಿಕವಾಗಿ ಅರಸುವ ತತ್ವಜ್ಞಾನಿಗಳು ಕಡೆಗೆ ಭಕ್ತಿಯೋಗದೆಡೆಗೆ ಬರುತ್ತಾರೆ. ಇದನ್ನು ಭಗವದ್ಗೀತೆಯಲ್ಲಿ ವಿವರಿಸಲಾಗಿದೆ. ಪರಮಾತ್ಮನಿಗೆ ಸಂಬಂಧಿಸಿದ ಹಾಗೆ ಆತ್ಮದ ನಿಜವಾದ ಸ್ಥಾನವನ್ನು ಅರ್ಥ ಮಾಡಿಕೊಳ್ಳುವುದೇ ಸಂಪೂರ್ಣ ಪ್ರಕ್ರಿಯೆ. ಪರೋಕ್ಷ ಪ್ರಕ್ರಿಯೆ ಎಂದರೆ ತತ್ವಶಾಸ್ತ್ರದ ಊಹೆ. ಇದರಿಂದ ಮನುಷ್ಯನು ಕ್ರಮೇಣ ಕೃಷ್ಣ ಪ್ರಜ್ಞೆಯನ್ನು ಮುಟ್ಟಬಹುದು. ಇನ್ನೊಂದು ಪ್ರಕ್ರಿಯೆಯು ಕೃಷ್ಣ ಪ್ರಜ್ಞೆಯಲ್ಲಿ ಪ್ರತಿಯೊಂದರೊಡನೆ ನೇರ ಸಂಪರ್ಕವನ್ನು ಕಲ್ಪಿಸುತ್ತದೆ. ಇವೆರಡರಲ್ಲಿ ಕೃಷ್ಣ ಪ್ರಜ್ಞೆಯ ಮಾರ್ಗ ಉತ್ತಮ. ಏಕೆಂದರೆ ತತ್ವಶಾಸ್ತ್ರದ ಪ್ರಕ್ರಿಯೆಯ ಮೂಲಕ ಇಂದ್ರಿಯಗಳನ್ನು ಪರಿಶುದ್ಧಗೊಳಿಸುವುದನ್ನು ಅದು ಅವಲಂಬಿಸಿಲ್ಲ. ಕೃಷ್ಣ ಪ್ರಜ್ಞೆಯೇ ಪರಿಶುದ್ಧಗೊಳಿಸುವ ಪ್ರಕ್ರಿಯೆ. ಭಕ್ತಿ ಸೇವೆಯ ನೇರ ವಿಧಾನದಿಂದಾಗಿ ಅದು ಏಕಕಾಲದಲ್ಲಿ ಸುಲಭವೂ ಭವ್ಯವೂ ಆಗಿದೆ. ಸೊ ಅರ್ಜುನನ ಪ್ರಶ್ನೆ ಇಲ್ಲಿ, ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದೇ ಜೀವನದ ಉದ್ದೇಶ ಅಂತ ಆಗಿದ್ರೆ ನಾನು ಎಲ್ಲವನ್ನ ಬಿಟ್ಟು ಕಾಡಿಗೆ ಹೋಗುತ್ತೇನೆ, ಯಾಕೆ ನನ್ನನ್ನ ನೀನು ಈ ಘೋರ ಯುದ್ಧದಲ್ಲಿ ತೊಡಗಿಸುತ್ತೀಯಾ ಅಂತ ಅರ್ಜುನ ಶ್ರೀಕೃಷ್ಣನಲ್ಲಿ ಕೇಳುತ್ತಾನೆ. ಆಗ ಶ್ರೀಕೃಷ್ಣ ನಿಜವಾದ ತ್ಯಜಿಸುವಿಕೆ ಅಂದರೆ ಏನು, ತ್ಯಾಗ ಅಂದರೆ ಏನು ಅನ್ನೋದನ್ನ ಈ ಅಧ್ಯಾಯದಲ್ಲಿ ವಿವರಿಸುತ್ತಾರೆ. ಹೀಗೆ ಈಗ ಎರಡು ವಿಧಾನಗಳಿವೆ ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯುವುದಕ್ಕೆ, ಒಂದು ಜ್ಞಾನದ ಮೂಲಕ, ಇನ್ನೊಂದು ಭಕ್ತಿಯ ಮೂಲಕ. ಈಗ ಜ್ಞಾನವನ್ನ ಪಡೆದುಕೊಂಡ ಮೇಲೆ ಅದನ್ನ ಕಾರ್ಯರೂಪಕ್ಕೆ ನಾವು ತರಲೇಬೇಕಾಗುತ್ತದೆ. ಸೊ ಆ ಜ್ಞಾನ ಅದು ಏನಾಗುತ್ತದೆ, ಆವಾಗ ಅದು ಭಕ್ತಿಯೋಗವಾಗುತ್ತದೆ. ಕೇವಲ ಈಗ ಶಾಸ್ತ್ರಗಳ ಬಗೆಗಿನ ಜ್ಞಾನವನ್ನ ಪಡೆದುಕೊಂಡು ಅದನ್ನ ಕಾರ್ಯರೂಪಕ್ಕೆ ತರಲಿಲ್ಲ ಅಂದ್ರೆ ಅದು ಕೇವಲ ಥಿಯರಿ ಆಗುತ್ತದೆ ಅಷ್ಟೇ. ಕಾರ್ಯರೂಪಕ್ಕೆ ಬಾರದ ಜ್ಞಾನ ಅದು ಥಿಯರಿ ಆಗುತ್ತದೆ, ಕಾರ್ಯರೂಪಕ್ಕೆ ತಂದಿರುವಂತ ಜ್ಞಾನ ಭಕ್ತಿಯಾಗುತ್ತದೆ. ಆದ್ರಿಂದ ನಾವು ಶಾಸ್ತ್ರಗಳ ಬಗೆಗಿನ ಜ್ಞಾನವನ್ನ ಪಡೆದ ಮೇಲೆ ಅದನ್ನ ಕಾರ್ಯರೂಪಕ್ಕೆ ತರಲೇಬೇಕಾಗುತ್ತದೆ. ಅದನ್ನೇ ಇಲ್ಲಿ ಕರ್ಮಯೋಗ ಅಥವಾ ಬುದ್ಧಿಯೋಗ ಅಥವಾ ಭಕ್ತಿಯೋಗ ಅಂತ ಹೇಳಲಾಗುತ್ತದೆ.
1: ಇದುವರೆಗೂ ಕೇಳಿದ್ರಿ ಗೀತ ರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

0: भक्तिमय सकाळमध्ये आता मी निरोप घेणार आहे, पण जाण्यापूर्वी आजच्या पुण्यतिथी. पंडित कृष्णराव चोणकर, संगीत नाट्यसृष्टीतील गायक अभिनेते, यांची आज पुण्यतिथी. पद्मा चव्हाण, चित्रपट रंगभूमीवरील अभिनेत्री, यांची पुण्यतिथी आजच. पंडित मल्लिकार्जुन मनसूर, भारतीय शास्त्रीय गायक, पद्मविभूषण, पद्मभूषण, यांची पुण्यतिथी आजच आहे. सवाई गंधर्व, भारतीय शास्त्रीय गायक, यांची पुण्यतिथी आजच. विनायक लक्ष्मण भावे, मराठी साहित्यिक, साहित्य संशोधक, ग्रंथकार, यांची पुण्यतिथी आजच आहे. या होत्या आजच्या पुण्यतिथी. आणि याचसोबत मनीषा निरोप घेते, उद्या पुणे येईनच, पण तोपर्यंत तुम्ही एकत्र बनू धोनी 90.4 FM KLE कणसू. नमस्कार.
1: ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು KLE ವೇಣುಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ, 8:15 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 to 9:00 ಮೊಗ್ಗಿನ ಮನಸ್ಸು ಸರಣಿ ಮಾನಸಿಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ನಮಗಾಗಿ ಕಾನೂನು ಕಾರ್ಯಕ್ರಮ, 12:30 to 1:00 ಅಡುಗೆ ಅರಮನೆ ಮಹಿಳಾ ವೇದಿಕೆಯಲ್ಲಿ, 1:30 to 2:00 ಆರೋಗ್ಯ ಧನ ಸಂಪದ ಮರಾಠಿ ಸಮಯದಲ್ಲಿ, 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ, 4:30 to 5:00 ಪ್ರಸಾರವಾಗಲಿದೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೆಎಲ್ಇ ಚಿತ್ರಮಾಲಾ, 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 to 8:15 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು, 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಭಾರತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ಹಾಯ್ ಹಲೋ ಗುಡ್ ಮಾರ್ನಿಂಗ್ ನಮಸ್ಕಾರ. 90.4 ಮೆಗಾ ಹರ್ಟ್ಸ್ ಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ ಬಾನುಲಿ ಕೇಂದ್ರದಿಂದ ಮಧುರ ಮುಂಜಾನೆ ಕಾರ್ಯಕ್ರಮ. ನಾನು ನಿಮ್ಮ ಪ್ರೀತಿಯ ಹುಡುಗಿ ವಿದ್ಯಾ. ಒಂದು ಸೂಪರ್ ಆಗಿರೋ ಮನೆಯಲ್ಲಿ ಅಪ್ಪ ಅಮ್ಮ ಹಾಗೆ ಅವರ ಮೂರು ಜನ ಮಕ್ಕಳು ಖುಷಿಯಾಗಿ ಚೆನ್ನಾಗಿರ್ತಾರೆ. ದೊಡ್ಡಮಗಳು ಇಂಜಿನಿಯರಿಂಗ್ ಫೈನಲ್ ಇಯರ್ ಓದ್ತಿರ್ತಾಳೆ, ಹಾಗೆ ಎರಡನೇ ಮಗ ಮೆಡಿಕಲ್ ಓದ್ತಿರ್ತಾನೆ, ಅಂಡ್ ಮೂರನೇ ಮಗಳು PUC ಓದ್ತಿರ್ತಾಳೆ. ಮೂರು ಜನ ಮಕ್ಕಳನ್ನ ಸಂಭಾಳಿಸೋದು ಈಸಿ ಅಂತೂ ಅಲ್ಲ. ಡಿಗ್ರಿ ಓದೋ ಮಕ್ಕಳೆಲ್ಲ ತಮ್ಮ ಮನೇನ ಒಂಥರ ಹಾಸ್ಟೆಲ್ ತರ ಟ್ರೀಟ್ ಮಾಡೋದು ವೆರಿ ಕಾಮನ್. ಯಾವಾಗಂದ್ರೆ ಅವಾಗ ಬರೋದು, ಎಲ್ಲಂದ್ರೆ ಅಲ್ಲಿ ಬಟ್ಟೆ ಬುಕ್ಸ್ ಎಲ್ಲ ಇಡೋದು, ಹೀಗೆ ಅವ್ರ ಕೆಲಸ ಒಂದ ಎರಡ. ಇವ್ರ ಬಗ್ಗೆ ಮಾತಾಡ್ತೀನಿ ಒಂದು ಸೂಪರ್ ಹಿಟ್ ಸಾಂಗ್ ಆದ್ಮೇಲೆ.

ಸೂಪರ್ ಹಿಟ್ ಸಾಂಗ್ ಆದ್ಮೇಲೆ ಕಾರ್ಯಕ್ರಮಕ್ಕೆ ಮತ್ತೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಹುಡುಗಿ ವಿದ್ಯಾ. ಮಧುರ ಮುಂಜಾನೆ ಕಾರ್ಯಕ್ರಮನ ಕೇಳ್ತಾ ಇದ್ದೀರಾ. ಈ ಬೆಳೆದ ಮಕ್ಕಳು ಮನೇನ ಯಪ್ಪ ಯಾವ ಸ್ಥಿತಿಗ್ ತರ್ತಾರಂದ್ರೆ, ಅವ್ರ ಬಟ್ಟೆ ಕೊಳಕಾಗಿರೋದು ಯಾವ್ದು ಅಂತ ಅಮ್ಮನೆ ಬಂದು ಹುಡುಕ್ಬೇಕು. ಮಂಚಿನ ಕೆಳಗ್ ಬಿದ್ದಿರೋ ಸಾಕ್ಸು, ಟೇಬಲ್ ಮೇಲೆ ಬಿದ್ದಿರೋ ಖಾಲಿ ಚಿಪ್ಸು, ಚಾಕ್ಲೇಟ್ ರ್ಯಾಪರ್ಸು, ಓದೋಕೆ ಅಂತ ಓಪನ್ ಮಾಡಿ ಹಾಗೇ ಇಟ್ಟಿರೋ ಬುಕ್ಸು, ಇನ್ನು ಎಷ್ಟೋ ಇರುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡಿ ಮನೇನ ಒಂದ್ ಮಟ್ಟಕ್ಕೆ ತರುವಷ್ಟರಲ್ಲಿ ಎಲ್ಲಾ ಅಮ್ಮಂದಿರಿಗೂ ಸುಸ್ತಾಗಿರುತ್ತೆ. ಆದ್ರೂ ಅವ್ರ ತಾಳ್ಮೆನ ಮೆಚ್ಚಲೇಬೇಕು. ಮತ್ತೊಂದು ಸೂಪರ್ ಹಿಟ್ ಸಾಂಗ್ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

0: ಮಧುರು ಮುಂಜಾನೆ ಕಾರ್ಯಕ್ರಮಕ್ಕೆ ಮತ್ತೆ ಪ್ರೀತಿಯ ಸ್ವಾಗತ. ನಾನು ವಿದ್ಯಾ. ಮಕ್ಕಳು ಮನೆಯನ್ನೆಲ್ಲ ಹಾಳು ಮಾಡಿರ್ತಾರೆ, ಅದನ್ನ ಕ್ಲೀನ್ ಮಾಡಬೇಕು, ಈ ಕೆಲಸ ಬಾಕಿ ಇರುತ್ತೆ, ಆ ಕೆಲಸ ಬಾಕಿ ಇರುತ್ತೆ ಅಂತ ನೆಕ್ಸ್ಟ್ ಡೇ ಅಮ್ಮ ಮನೆಗೆ ಬಂದು ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಮನೆ ಫುಲ್ ಕ್ಲೀನ್ ಆ್ಯಂಡ್ ನೀಟ್ ಇರುತ್ತೆ. ಇದನ್ನು ನೋಡಿದ ಅಮ್ಮನಿಗೆ ಖುಷಿ ಆಗೋ ಬದಲು ಒಂದು ಕೊರಗು ಸ್ಟಾರ್ಟ್ ಆಗುತ್ತೆ. ಮಕ್ಕಳು ದೊಡ್ಡವರಾಗಿದ್ದಾರೆ, ಬಹುಶಃ ನಾನು ಇಲ್ಲದೆ ಇದ್ರೂ ಕೂಡ ಇವರಿಗೆ ಚಿಂತೆ ಇರಲ್ಲ, ನನ್ನ ಅವಶ್ಯಕತೆ ಇವರಿಗೆ ಇಲ್ಲ ಅನ್ಸುತ್ತೆ ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾಳೆ. ನನ್ನ ಮಾತನ್ನು ಮುಂದುವರಿಸ್ತೀನಿ ಮತ್ತೊಂದು ಸೂಪರ್ ಹಿಟ್ ಸಾಂಗ್ ಆದ್ಮೇಲೆ.
1: ಬಂಗಾರ ನೀನು

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

ವೆಲ್ಕಮ್ ಬ್ಯಾಕ್ ಮಧುರ ಮುಂಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಪ್ರೀತಿಯ ಹುಡುಗಿ ವಿದ್ಯಾ. ಇಷ್ಟೆಲ್ಲ ತಾಳ್ಮೆಯಿಂದ ಕೆಲಸ ಮಾಡೋ ಅಮ್ಮಂದ್ರಿಗೆ ಯಾವಾಗ್ಲೂ ಕಾಡೋ ಚಿಂತೆ ಅಂದ್ರೆ ಅಮ್ಮ ಒಂದಿನ ಮನೆಯಲ್ಲಿಲ್ಲ ಅಂದ್ರೆ ಇವರೆಲ್ಲ ಹೇಗಿರ್ತಾರೆ ಅಂತ. ಇದೇ ತರ ಯೋಚನೆಯಲ್ಲಿ ಇರ್ಬೇಕಾದ್ರೆ ಒಂದಿನ ಅಕಸ್ಮಾತ್ ಆಗಿ ಯಾವ್ದೋ ಊರಿಗೆ ಹೋಗೋ ಪ್ರಸಂಗ ಬರುತ್ತೆ. ಆಗ ಅಮ್ಮ ತನ್ನ 3 ಜನ ಮಕ್ಕಳನ್ನ ಕರೆದು ಕೆಲಸದ ಲಿಸ್ಟ್ ಹೇಳೋಕೆ ಶುರು ಮಾಡ್ತಾಳೆ. ಗ್ಯಾಸ್ ಬಂದ್ ಮಾಡ್ಬೇಕು, ಮಲ್ಗೋಕು ಮುಂಚೆ ಟಿವಿ ಆಫ್ ಮಾಡ್ಬೇಕು, ಹಾಲು ಹೆಪ್ಪಾಕಿಡ್ಬೇಕು, ಮನೆ ಡೋರ್ ಲಾಕ್ ಮಾಡ್ಬೇಕು, ಹೀಗೆ ಲಿಸ್ಟ್ ಉದ್ದ ಆಗ್ತಾ ಹೋಗುತ್ತೆ. ಹಾಗೆ ಎಲ್ಲ ಮುಗಿದ್ಮೇಲೆ ಅಪ್ಪ ಅಮ್ಮ ಇಬ್ರು ಕೂಡ ಊರಿಗೆ ಹೋಗ್ತಾರೆ. ಮುಂದೇನಾಯ್ತು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಮತ್ತೊಂದು ಸೂಪರ್ ಹಿಟ್ ಸಾಂಗ್ ಪ್ಲೇ ಆಗ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ವೆಲ್ಕಮ್ ಬ್ಯಾಕ್. ಮಧುರ ಮುಂಜಾನೆ ಕಾರ್ಯಕ್ರಮನ ಕೇಳ್ತಾ ಇದ್ದೀರಾ. ನಾನು ನಿಮ್ಮ ಪ್ರೀತಿಯ ಹುಡುಗಿ ವಿದ್ಯಾ. ಬಹಳಷ್ಟು ತಂದೆ ತಾಯಿ ಮಕ್ಕಳು ತಮ್ಮ ಮೇಲೆ ಡಿಪೆಂಡ್ ಆಗಿರುವುದನ್ನ ನೋಡಿ ಖುಷಿ ಪಡ್ತಾರೆ. ಬಟ್ ಮಕ್ಕಳು ಬೆಳೆದು ದೊಡ್ಡವರಾದ್ಮೇಲೆ ಅದೇ ತಂದೆ ತಾಯಿ ಚಿಂತೆ ಮಾಡೋಕೆ ಶುರು ಮಾಡ್ತಾರೆ. ಮಕ್ಕಳು ಪಕ್ಷಿಗಳಿದ್ದಾಗೆ ಅವರ ರೆಕ್ಕೆಗಳನ್ನ ಗಟ್ಟಿ ಮಾಡೋದಷ್ಟೇ ಅಲ್ಲ, ಅದ್ರ ಜೊತೆಗೆ ಮಕ್ಕಳು ಯಾವುದೇ ಭಯ ಇಲ್ಲದೆ ಹಾರಾಡೋದು ಕಲಿಸೋದು ಕೂಡ ಅಷ್ಟೇ ಮಹತ್ವದ್ದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಈಗಲೇ 9019049049 ನಂಬರ್ಗೆ SMS ಮಾಡಿ ತಿಳಿಸಬಹುದು. ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ವೇಣುಧ್ವನಿ 90.4 FM. ಇದು KLE ಕನಸು. ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಕಾವ್ಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಷಯ ಚರ್ಮದ ಆರೋಗ್ಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ. ಕಾರ್ಯಕ್ರಮದ ಅತಿಥಿ ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಡರ್ಮಟಾಲಜಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಬೆಳಗಾವಿಯ ಡಾಕ್ಟರ್ ವಿಜಯ ಸಜ್ಜನ್ ಅವರು ಕಾರ್ಯಕ್ರಮದಲ್ಲಿ. ತಮಗೆ ಸ್ವಾಗತ ಹಾಗೂ ನಮಸ್ಕಾರ.
1: ನಮಸ್ಕಾರ.
0: ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಮದ ಆರೋಗ್ಯ, ಅದರ ಬಗ್ಗೆ ಪ್ರಾರಂಭ ಮಾಡೋಣ. ಚರ್ಮದ ಆರೋಗ್ಯದ ಮಹತ್ವದ ಬಗ್ಗೆ ತಿಳಿಸಿ.
1: ಇವಾಗ ಚರ್ಮದ ಆರೋಗ್ಯ ಅಂತ ಹೇಳಿದ್ರೆ ಬರೇ ಚರ್ಮದ ಆರೋಗ್ಯ ಇರಲ್ಲ, ಇದು ದೇಹದ ಆರೋಗ್ಯನೂ ಇಂಪಾರ್ಟೆಂಟ್. ಸೊ ನಮ್ ದೇಹ ಆರೋಗ್ಯವಾಗಿದ್ರೆ ನಮ್ ಚರ್ಮನೂ ಆರೋಗ್ಯವಾಗಿರುತ್ತೆ, ಅಥವಾ ಪಳಪಳ ಹೊಳಿತದೆ ಅದಂತ ಹೇಳ್ಬೋದು. ಸೊ ನಾವು ನಮ್ದು ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೆ ನಮ್ ಚರ್ಮದಲ್ಲೂ ಬೇರೆ ಬೇರೆ ಲಕ್ಷಣಗಳು, ಅನಾರೋಗ್ಯದ ಲಕ್ಷಣಗಳು ಕಾಣ್ಕೋಬಹುದು. ಸೊ ಚರ್ಮದ ಆರೋಗ್ಯ ಬರೇ ನಾವು ಸ್ನಾನ ಮಾಡೋದ್ರಿಂದ ಇರಲ್ಲ. ಏನಂತ ಅಂದ್ರೆ, ಓಕೆ, ದಿನ ಸ್ವಚ್ಛಾಗಿ ಸ್ನಾನ ಮಾಡ್ಬಿಟ್ಟು ಅದು ಮಾಡ್ಲೇಬೇಕು. ದಿನ ಜಳಕ ಮಾಡೋದು ಮ್ಯಾಂಡ್ರೇಟರಿ, ಅದು ಬಿಡೋಂಗಿಲ್ಲ. ಬಟ್ ಅದ್ರ ಜೊತೆಗೆ ನಾವು ನಮ್ಗೆ ಆರೋಗ್ಯವಾಗಿ ಇರಕ್ಕೆ ಏನೇನ್ ಮಾಡ್ಬೇಕು ಅದನ್ನು ಎಲ್ಲ ಮಾಡ್ಬೇಕು.

0: ಸೊ ದೇಹ ಆರೋಗ್ಯವಾದ್ರಷ್ಟೇನೆ ಚರ್ಮನು ಆರೋಗ್ಯವಾಗಿರುತ್ತೆ. ಸೊ ಎಲ್ಲರಿಗೂ ಗೊತ್ತಿದೆ ಆರೋಗ್ಯ ಹೇಗಿರ್ಬೇಕು ಅಂತ, ಬಟ್ ನಾವು ಅದ್ರ ಬಗ್ಗೆ ಮಾತಾಡ್ಕೊಂತ ಹೋಗೋಣ.
1: ಎಸ್ ಖಂಡಿತ. ಅಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಜನರಲ್ಲಿ ಕಂಡು ಬರುವಂತಹ ಚರ್ಮದ ಸಮಸ್ಯೆಗಳು ಯಾವುವು ಅದ್ರ ಬಗ್ಗೆ ತಿಳಿಸಿ.
0: ಓಕೆ, ನಾವಿವಾಗ ಏನ್ ಹೇಳ್ಬೋದಂದ್ರೆ ಚರ್ಮದಲ್ಲಿ ಅಂದ್ರೆ ದೇಹದಲ್ಲಿ ಏನೇ ಅನಾರೋಗ್ಯ ಇರಲಿ ಅದು ಚರ್ಮದ ಮೇಲೆ ಕಂಡೇ ಕಾಣುತ್ತೆ. ನಾವು ಏನ್ ಹೇಳ್ತೇವಂದ್ರೆ ಚರ್ಮ ಲಾರ್ಜೆಸ್ಟ್ ಆರ್ಗನ್ ಆಫ್ ದ ಬಾಡಿ ಅಂತ ಹೇಳೋದು. ಸೊ ಸರ್ಫೇಸ್ ಏರಿಯಾ ಎಲ್ಲ ನೋಡಿದ್ರೆ ಚರ್ಮನೇ ಜಾಸ್ತಿ ಏನಂತ ಹೇಳ್ತೀರಾ ಸ್ಪೇಸ್ ಅಕ್ಯುಪೈ ಮಾಡುತ್ತೆ ನಮ್ಮ ಬಾಡಿನಲ್ಲಿ. ಸೊ ಯಾವುದೇ ರೋಗ ಆಗಲಿ ಸಿಂಪಲ್ ಆಗಿ ಫಸ್ಟ್ ಅಂದ್ರೆ ನಾವು ಏನ್ ಹೇಳ್ಬೋದು ಇನ್ಫೆಕ್ಷನ್ ಅಂತ ಹೇಳ್ಬೋದು, ಇನ್ಫ್ಲಮೇಟರಿ ಅಂತ ಹೇಳ್ಬೋದು, ಆಟೋ ಇಮ್ಯೂನ್ ಅಂತ ಹೇಳ್ಬೋದು. ಸೊ ಇವ್ ಯಾವುದಾದ್ರೂ ಇರ್ಲಿ ಅದು ಚರ್ಮದಲ್ಲಿ ಒಂದಲ್ಲ ಒಂದು ರೀತಿನಲ್ಲಿ ಕಾಣ್ಕೊಳ್ಳುತ್ತೆ. ಫಸ್ಟ್ ಬಂದ್ಬಿಟ್ಟು ನಾವು ಏನ್ ಹೇಳೋಣ ಅಂದ್ರೆ ಮೆಟಬಾಲಿಕ್ ಡಿಸೀಸ್ ಅಂತ. ಇವಾಗ ನಮ್ ಇಂಡಿಯಾನಲ್ಲಿ ಅಥವಾ ನಮ್ ದೇಶದಲ್ಲಿ ತುಂಬಾ ಎಲ್ಲರಲ್ಲೂ ಕಾಣ್ಕೊಂತಾ ಇರೋದು ನಾವೇನ್ ಹೇಳ್ತೇವಂದ್ರೆ ಡಯಾಬಿಟಿಸ್. ಸೊ ಇದು ಏನಾಗುತ್ತಂದ್ರೆ ಇಲ್ಲಿ ನಾವು ಏನ್ ನೋಡ್ಬೋದು ಅಂದ್ರೆ ಅಕ್ಯಾಂಥೋಸಿಸ್ ನೈಗ್ರಿಕನ್ಸ್ ಅಂತ ಹೇಳ್ತೀವಿ. ಸೊ ಅದೇ ಫಸ್ಟ್ ಗುಣ ಆಗಿರ್ತದೆ ಅಂದ್ರೆ ಫಸ್ಟ್ ಡಯಾಬಿಟಿಸ್ ಸಡನ್ ಆಗಿ ಡಯಾಬಿಟಿಸ್ ಬರಲ್ಲ ಯಾರಿಗಾದ್ರೂ. ಅವ್ರಿಗೆ ಏನಾಗುತ್ತೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರೋರ್ಗೆ ಏನಾಗುತ್ತೆ ಅವ್ರಿಗೆ ಕತ್ತಲ್ಲಿ ಬಗಲಲ್ಲಿ ತೊಡೆ ಸಂದಿನಲ್ಲಿ ಕಣ್ ಸುತ್ತಲು ಎಲ್ಲ ಕಪ್ಪಾಗುತ್ತೆ ಮತ್ತೆ ಚರ್ಮನು ಸ್ವಲ್ಪ ದಪ್ಪ ಆಗ್ಬೋದು. ಇದಕ್ಕೆ ನಾವು ಅಕ್ಯಾಂಥೋಸಿಸ್ ನೈಗ್ರಿಕನ್ಸ್ ಅಂತ ಹೇಳ್ತೀವಿ. ಆಮೇಲೆ ಸ್ಕಿನ್ ಟ್ಯಾಕ್ಸ್ ಕಾಣ್ಕೊಳ್ಳೋದು. ಸೊ ಇದೆಲ್ಲಾನು ಇನ್ಸುಲಿನ್ ರೆಸಿಸ್ಟೆನ್ಸ್ ಲಕ್ಷಣಗಳು. ಇವಾಗ ಇದು ಸ್ಟಾರ್ಟಿಂಗ್ ಅಲ್ಲಿ ಇರುತ್ತೆ. ಸೊ ಯಾರಿಗೆ ಇದು ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಾಗುತ್ತೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದೆ ಅಂತ, ಅವ್ರ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡಿ ಊಟದಲ್ಲೆಲ್ಲ ಕರೆಕ್ಟ್ ಆಗಿ ಇದನ್ನ ಮಾಡ್ಕೊಂಡ್ರೆ ಆಕ್ಚುಲಿ ದೇ ಕ್ಯಾನ್ ಪ್ರಿವೆಂಟ್ ಡಯಾಬಿಟೀಸ್. ಸೊ ಅಂದ್ರೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಇಂಪಾರ್ಟೆಂಟ್. ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂದ್ರೆ ಊಟನೂ ಆಯ್ತು, ಎಕ್ಸಸೈಸು ಆಯ್ತು, ನಿದ್ದೆನೂ ಆಯ್ತು, ಆಮೇಲೆ ಮನಸ್ಸಿನ ಸಂತೋಲನ ಅಂದ್ರೆ ಮನಸ್ಸನ್ನ ಕಾಮಾಗಿ ಇಟ್ಕೊಳ್ಳೋದು. ಸ್ಟ್ರೆಸ್ ಲೆವೆಲ್ನ ಎಲ್ಲಾರ್ಗು ಸ್ಟ್ರೆಸ್ ಇರುತ್ತೆ, ಬಟ್ ಅದನ್ನ ಹೆಂಗೆ ಮ್ಯಾನೇಜ್ ಮಾಡ್ತೇವಿ ಅದು ಇಂಪಾರ್ಟೆಂಟ್. ಸೊ ಇದೆಲ್ಲಾನು ಒಂದ್ ಸರಿ ಸಮಾನ ಮಾಡ್ಕೊಂಡ್ರೆ ಡೆಫಿನೆಟ್ ಆಗಿ ಮುಂದೆ ಶುಗರ್ ಬರೋದು ಅಥವಾ ಡಯಾಬಿಟಿಸ್ ಬರೋದನ್ನ ನಾವು ತಡೆಗಟ್ಬೋದು. ಸೊ ಇದು ಒಂದ್ ಲಕ್ಷಣ. ಸೊ ಇನ್ನ ಇವಾಗ ಎಲ್ಲಿ ಇದಾವೆ, ಇವಾಗ ಮಳೆಗಾಲ. ಸೊ ಏನಾಗ್ತಾ ಇದೆ, ಯಾರ್ದು ಬಟ್ಟೆ ಒಣಗ್ತಾ ಇಲ್ಲ, ಎಲ್ಲಾರ್ದು ಬಟ್ಟೆ ಹಸಿ. ನಾವು ಎಷ್ಟೊಂದ್ಸತಿ ಹಸಿ ಹಸಿ ಆಗಿರ್ತೇವಿ. ಸೊ ಈ ಟೈಮಲ್ಲಿ ಫಂಗಲ್ ಇನ್ಫೆಕ್ಷನ್ ಅಥವಾ ಗಜಕರ್ಣಿ ಇದು ಕಾಣ್ಕೊಳ್ಳೋದು ತುಂಬಾ ಕಾಮನ್ ಆಗಿರುತ್ತೆ. ಸೊ ಇವಾಗ ಇದನ್ನ ಹೇಗ್ ಪ್ರಿವೆಂಟ್ ಮಾಡ್ಬೋದಪ್ಪ ಅಂತಂದ್ರೆ, ಯಾವಾಗೂ ಬಟ್ಟೆನ ಒಣಗಿಸ್ಬಿಟ್ಟು ಇಸ್ತ್ರಿ ಮಾಡಿ ಆಮೇಲೆ ಹಾಕೊಳ್ಳಿ. ಹಸಿ ಬಟ್ಟೆನ ಹಾಕ್ಬಾರ್ದು. ಸ್ನಾನ ಆದ್ಮೇಲೆ ಒತ್ತಿಯಾಗಿ ಒರೆಸ್ಕೋಬೇಕು. ಬೇಕಿದ್ರೆ ಒಂದ್ ಎರಡ್ ನಿಮಿಷ ಫ್ಯಾನ್ ಗಾಳಿಗೂ ಆರಿಸ್ಕೊಂಡು ಆಮೇಲೆ ಬಟ್ಟೆ ಹಾಕೊಳ್ಳಿ. ಹಸಿ ಹಸಿ ಆಗಿದ್ರೆ ಡೆಫಿನೆಟ್ ಆಗಿ ಗಜಕರಣಿ ಬರೋ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಇದು ಮಾಡೋದ್ರಿಂದ ಅಟ್ ಲೀಸ್ಟ್ ಟು ಅನ್ ಎಕ್ಸ್ಟೆಂಟ್ ವಿ ಕ್ಯಾನ್ ಪ್ರಿವೆಂಟ್ ಇದು ಗಜಕರಣಿ ಅಥವಾ ಫಂಗಲ್ ಇನ್ಫೆಕ್ಷನ್ ನ.
1: ಬಹಳ ಮುಖ್ಯವಾಗಿ ತಾವು ಲಾರ್ಜೆಸ್ಟ್ ಆರ್ಗನ್ ಆಫ್ ದ ಬಾಡಿ ಅಂತ ಹೇಳಿದ್ರೆ ಒಳಗೇನಾಗುತ್ತೆ ಅದರ ಬಗ್ಗೆ ನಮ್ಮ ಚರ್ಮದ ಮೇಲೆ ಗೊತ್ತಾಗುವ ಒಂದು ಲಕ್ಷಣ ಬಂದೇ ಬರುತ್ತೆ ಅಂತ ಮಳೆಗಾಲದ ಬಗ್ಗೆನೂ ತಾವು ಚೆನ್ನಾಗಿ ಹೇಳಿದ್ರಿ ಸ್ನೇಹಿತರೆ. ಇದು ಆರೋಗ್ಯ ದರ್ಶನ. ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಮದ ಆರೋಗ್ಯದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಬೆಳಗಾವಿಯ ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಡರ್ಮಿಟಾಲಜಿ ಡಾಕ್ಟರ್ ವಿಜಯ ಸರ್ಜನ್ ಅವರು. ಈಗ ಆಕ್ನಿ ಬಗ್ಗೆ ತಾವು ಮಾತನಾಡೋಣ. ಬಹಳಷ್ಟು ಜನರು ಈ ಒಂದು ಟೀನೇಜರ್ಸ್ ನಲ್ಲಿ ಕಂಡು ಬರುವಂತಹ ಒಂದು ಆಕ್ನಿ, ಅದಕ್ಕೆ ವಿಭಿನ್ನವಾದ ಅವರು ಹೋಮ್ ರೆಮಿಡೀಸ್ ಎಲ್ಲ ಮಾಡ್ತಾರೆ. ಆಕ್ನಿ ಆಗ್ಲಿಕ್ಕೆ ಕಾರಣವೇನು ಅದ್ರ ಬಗ್ಗೆ ಸ್ವಲ್ಪ.
0: ಓಕೆ, ನಾನು ತುಂಬಾ ಕಾಂಪ್ಲಿಕೇಟ್ ಮಾಡಲ್ಲ, ಸಿಂಪಲ್ ಆಗಿ ಹೇಳ್ತೀನಿ. ಮೊಡವೆ ಅನ್ನೋದು ಏನಂತ ಹೇಳ್ಬೋದು, ಮೆಜಾರಿಟಿನಲ್ಲಿ ಫಿಸಿಯಾಲಜಿಕಲ್ ಅಂತ ಹೇಳ್ತೀವಿ. ಅಂದ್ರೆ ಒಂದ್ ಏಜ್ ಅಲ್ಲಿ ಇರುತ್ತೆ, ಅರೌಂಡ್ 13-30 ವರ್ಷ ತನಕ. ಹೆಚ್ಚು ಕಡಿಮೆ ಎಲ್ಲಾರ್ಗು ಪ್ರಮಾಣ ಹೆಚ್ಚು ಕಡಿಮೆ ಇರ್ಬೋದು, ಬಟ್ ಎಲ್ಲರಿಗೂ ಸ್ವಲ್ಪ ಮಟ್ಟಿಗೆ ಪಿಂಪಲ್ಸ್ ಕಂಡೇ ಕಾಣ್ಕೊಳತ್ತೆ. ಸೊ ಇದು ನಾರ್ಮಲ್. ಬಟ್ ನಾವ್ ಯಾವಾಗೂ ಪಿಂಪಲ್ಸ್ ನ ಯಾಕೆ ಟ್ರೀಟ್ ಮಾಡ್ತೀವಿ ಅಂದ್ರೆ ಅದು ಹೋಗ್ಬಿಟ್ಟು ಕಲೆಗಳನ್ನ ಕೊಡಬಾರ್ದು ಅಂತ, ಸ್ಕಾರ್ಸ್ ಆಗ್ಬಾರ್ದು ಅಂತ. ಯಾಕಂದ್ರೆ ಪಿಂಪಲ್ಸ್ ಹೋಗ್ಬಿಡುತ್ತೆ, ಅದೇನು ಲೈಫ್ ಲಾಂಗ್ ಇರಲ್ಲ. ಬಟ್ ಯಾವಾಗಾದ್ರೂ ಕಲೆಗಳು ಅಥವಾ ಸ್ಕಾರ್ಸ್ ಏನಿರುತ್ತಲ್ಲ ಅದು ಲೈಫ್ ಲಾಂಗ್ ಇರುತ್ತೆ. ಸೊ ಅದನ್ನ ನಾವು ಡೆಫಿನೆಟ್ ಆಗಿ ಟ್ರೀಟ್ ಮಾಡ್ಬೇಕಾಗತ್ತೆ. ಸಿಂಪಲ್ ಆಗಿ ಇವಾಗ ಹೆಂಗಂದ್ರೆ ಮೊಡವೆ ಅದರಲ್ಲಿ ಸ್ಟೇಜಸ್ ಇರುತ್ತೆ. ಅಂದ್ರೆ ಫಸ್ಟ್ ಲಕ್ಷಣ ಕಾಣ್ಕೊಳ್ಳೋದು ನಾವೇನಂತ ಹೇಳ್ತೇವಿ, ಬ್ಲ್ಯಾಕ್ ಹೆಡ್ ಅಥವಾ ವೈಟ್ ಹೆಡ್ ಅಂತ ಹೇಳ್ತೇವೆ, ಅದು ಫಸ್ಟ್ ಇರುತ್ತೆ. ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ಕೆಂಪಾಗದ್ ಗುಳ್ಳೆಗಳಾಗತ್ತೆ, ಆಮೇಲೆ ಗುಳ್ಳೆದಿಂದ ಏನಂದ್ರೆ ಕ್ಯೂ ಬಕ್ಕಿ ಆಗತ್ತೆ. ಅದಾದ್ಮೇಲೆ ಎಷ್ಟೊಂದ್ ಜನಕ್ಕೆ ಸ್ಕಾರ್ಸ್ ಆಗ್ಬೋದು ಅಥವಾ ಕಲೆಗಳಾಗ್ಬೋದು. ಸೊ ಎಲ್ಲ ಸ್ಟೇಜಸ್ ಇರುತ್ತೆ. ಯಾರಿಗೆ ಬರೇ ಕೊಮೆಡಾನ್ಸ್ ಅಂತ ಹೇಳ್ತೇವಿ ಅವ್ರಿಗೆ ಜಾಸ್ತಿ ತಲೆ ಕೆಡ್ಸ್ಕೊಂಡು ಓವರ್ ಟ್ರೀಟ್ಮೆಂಟ್ ಎಲ್ಲ ಮಾಡೋದ್ ಬೇಕಾಗಿಲ್ಲ. ಬಟ್ ಯಾರಿಗೆ ಪಸ್ ಎಲ್ಲ ಆಗ್ಬಿಟ್ಟು ಕಲೆ ಬೀಳೋ ಚಾನ್ಸ್ ಇರುತ್ತೆ ಅವ್ರಿಗೆ ಕರೆಕ್ಟ್ ಆಗಿ ಚಂದಾಗಿ ಟ್ರೀಟ್ಮೆಂಟ್ ಕೊಡ್ಲೇಬೇಕು. ನಾವು ಇವಾಗ ಏನ್ ಮಾಡೋಣ ಅಂದ್ರೆ,

0: ಇವಾಗ ಪಿಂಪಲ್ಸ್ ಬಗ್ಗೆ ನೀವು ಮನೇಲಿ ಏನು ಮಾಡ್ಬೋದು ಅಂತ ಹೇಳೋಣ. ಯಾವಾಗೂ ಪಿಂಪಲ್ಸ್ ಇದೆ ಅಂತ ಹೇಳಿಬಿಟ್ಟು ತುಂಬ ಹಾರ್ಶ್ ಆಗಿರೋ ಫೇಸ್ ವಾಷಸ್ ಎಲ್ಲ ಯೂಸ್ ಮಾಡಬೇಡಿ. ಸೊ ಫೇಸ್ ವಾಶ್ನ ಓವರ್ ಆಗೂ ಯೂಸ್ ಮಾಡಬಾರ್ದು. ಓಕೆ, ಎಷ್ಟಂದ್ರೆ 3 ಸತಿ ಮುಖ ತೊಳ್ಕೊಂಡ್ರೆ ಸಾಕಾಗುತ್ತೆ. ನೀವು ಓವರ್ ಆಗಿ ಮಾಡಿದ್ರೆ ಏನಾಗುತ್ತೆ, ಸ್ಕಿನ್ ಇನ್ನೂ ಡ್ರೈ ಆಗುತ್ತೆ, ಡ್ರೈ ಆಗಿಬಿಟ್ಟು ಇರಿಟೇಷನ್ ಆಗುತ್ತೆ. ಸೊ ಅದು ಮಾಡೋದಿಲ್ಲ. ಆಮೇಲೆ ಡೆಫಿನೆಟ್ ಆಗಿ ಕ್ಲೀನ್ ಇರೋದ್ರಿಂದ ಆದಷ್ಟು ಮೊಡವೆ ಕಡಿಮೆ ಇರುತ್ತೆ. ಬಟ್ ಹೇಳೋದ್ ಪ್ರಕಾರ ಒಂದ್ ಏಜ್ ಅಲ್ಲಿ ಮೊಡವೆ ಬರುತ್ತೆ. ಸೊ ಅದನ್ನ ನೀವೇನ್ ಮಾಡ್ಬೇಕು ಅಂದ್ರೆ ಚೂಟೋದು ಕಿತ್ತೋದು ಏನು ಮಾಡಬಾರ್ದು. ಆಮೇಲೆ ಓವರ್ ದ ಕೌಂಟರ್ ಪ್ರಾಡಕ್ಟ್ಸ್ನ ಏನೇನೋ ಯೂಸ್ ಮಾಡಬೇಡಿ. ನೀವು ಏನ್ ಯೂಸ್ ಮಾಡ್ಬೋದು ಅಂದ್ರೆ ಬೆನ್ಸಲ್ ಪರಾಕ್ಸೈಡ್ ಬರುತ್ತೆ, ಅದು ಯೂಸ್ ಮಾಡ್ಬೋದು, ದಟ್ ಇಸ್ ಫೈನ್. ಓಕೆ, ಆಮೇಲೆ ರೆಟಿನಾಯ್ಡ್ಸ್ ಅಂತ ಹೇಳ್ತೀವಿ, ಅದು ಯೂಸ್ ಮಾಡ್ಬೋದು. ಬಟ್ ಯು ಹ್ಯಾವ್ ಟು ಟೇಕ್ ಪ್ರಿಕಾಷನ್ಸ್. ಸುಮ್ಮನೆ ಲೈಫ್ ಲಾಂಗ್ ಏನೇನೋ ಹಚ್ಕೊಳ್ಳಂತ ಹೋಗಬೇಡಿ. ಪಿಂಪಲ್ಸ್ ಎಲ್ಲ ಇದ್ದಾಗ ಯಾವತ್ತೂ ಸ್ಟೀರಾಯ್ಡ್ಸ್ನ ಯೂಸ್ ಮಾಡಬಾರ್ದು, ಅದನ್ನ ಇನ್ನೂ ಜಾಸ್ತಿ ಮಾಡುತ್ತೆ. ಸೊ ಸುಮ್ಮನೆ ಓವರ್ ದ ಕೌಂಟರ್ ಯಾರೋ ಹೇಳ್ತಾರೆ ಅಂತ ಕ್ರೀಮ್ಸ್ ಎಲ್ಲ ಯೂಸ್ ಮಾಡಬೇಡಿ. ಮುಖನ ಅಟ್ಲೀಸ್ಟ್ 1-3 times ತೊಳಿರಿ. ಆಮೇಲೆ ನಿಮ್ ಡಾಕ್ಟರ್ ಕೊಟ್ಟೆ ಕ್ರೀಮ್ಸ್ನ ಕರೆಕ್ಟಾಗಿ ಫಾಲೋ ಮಾಡ್ರಿ, ಇನ್ಸ್ಟ್ರಕ್ಷನ್ ಪ್ರಕಾರ ಫಾಲೋ ಮಾಡ್ರಿ. ಸೊ ಅದರಿಂದ ಮೋಸ್ಟ್ ಆಫ್ ದ ಟೈಮ್ ಸಿಂಪಲ್ ಆಕ್ನೆ ಟ್ರೀಟ್ಮೆಂಟ್ ಅಂದ್ರೆ ಕ್ಯೂರ್ ಆಗಲ್ಲ, ಬಟ್ ಕಂಟ್ರೋಲ್ ಬರುತ್ತೆ. ಬಟ್ ತುಂಬಾ ಜಾಸ್ತಿ ಇತ್ತು, ಕ್ಯೂ ಗುಳ್ಳೆ ಇದೆ, ಸ್ಕಾರ್ ಆಗ್ತಾ ಇದೆ ಅಂದ್ರೆ ಡೆಫಿನೆಟ್ ಆಗಿ ನೀವು ಸ್ಕಿನ್ ಸ್ಪೆಷಲಿಸ್ಟ್ ಹತ್ರ ಹೋಗ್ಬಿಟ್ಟು ಕರೆಕ್ಟ್ ಆಗಿ ಅವ್ರು ಹೇಳಿದ ಡ್ಯೂರೇಷನ್ ತನಕ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ.
1: ಡಾಕ್ಟರ್ ಮೇಡಮ್, ತಾವು ತಮ್ಮ ಉತ್ತರದಲ್ಲಿ ಹೇಳಿದ್ರಿ 2-3 ಮೆಡಿಸಿನ್ ಬಗ್ಗೆ. ಅಂತ ಸಂದರ್ಭದಲ್ಲಿ ಒಂದು ಪ್ರಶ್ನೆ, ಈಗ ಮಾಹಿತಿಯ ಯುಗ, ಗೆಟ್ ಇನ್ಫಾರ್ಮೇಶನ್ ಅಟ್ ಎ ಕ್ಲಿಕ್ ಅಂತ ಹೇಳ್ತಾರೆ. ಸೆಲ್ಫ್ ಮೆಡಿಕೇಟ್ ಮಾಡ್ತಾ ಇದ್ದಾರೆ ಬಹಳಷ್ಟು ಜನ. ಚರ್ಮದ ಒಂದು ವಿಷಯ ಬಂದಾಗ ಸೆಲ್ಫ್ ಮೆಡಿಕೇಶನ್ ಒಳ್ಳೇದಾ ಕೆಟ್ಟದ, ಅದ್ರ ಬಗ್ಗೆ ವೈದ್ಯರಾದ ನೀವು ಏನ್ ಹೇಳಕ್ ಇಷ್ಟ?
0: ಸೆಲ್ಫ್ ಮೆಡಿಕೇಶನ್ ಯಾವಾಗೂ ಮಾಡಬಾರ್ದು. ಏನಿದೆ ಅಂದ್ರೆ, ನಾನು ಆಗ್ಲೇ ಹೇಳ್ದಂಗೆ ನಮ್ದು ಚರ್ಮ ಲಾರ್ಜೆಸ್ಟ್ ಆರ್ಗನ್ ಇದೆ, ನಾವ್ ಅದ್ರ ಮೇಲೆ ಏನ್ ಹಚ್ಕೊಂಡ್ರು ಅದ್ ಅಬ್ಸಾರ್ಬ್ ಆಗುತ್ತೆ. ಸೊ ಡೆಫಿನೆಟ್ಲಿ ನಮ್ ಸಿಸ್ಟಮ್ ಒಳಗೆ ಹೋಗುತ್ತೆ ಅದು. ಸೊ ನಾವೇನಾದ್ರೂ ಕೆಟ್ಟ ವಸ್ತು ಹಚ್ಕೊಂಡ್ರೆ ಡೆಫಿನೆಟ್ ಆಗಿ ಅದು ನಮ್ ಬಾಡಿ ಒಳಗೆ ಹೋಗಿ ಕೆಟ್ಟ ದುಷ್ಪರಿಣಾಮನೇ ಮಾಡುತ್ತೆ. ಸೊ ಯಾವ್ದಾದ್ರೂ ಮೆಡಿಕೇಶನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅದಕ್ಕೊಂದು ಬೇಸಿಕ್ ಐಡಿಯಾ ಇರಬೇಕು. ನೆಟ್ಟಲ್ಲಿ ಒಂದೊಂದ್ಸತಿ ಐಡಿಯಾ ಸಿಗುತ್ತೆ, ಸಿಗಲ್ಲ, ಬಟ್ ಅದು ಏನಂದ್ರೆ ಅಥೆಂಟಿಕೇಟೆಡ್ ಇರಲ್ಲ. ಯಾರಾದ್ರೂ ನೆಟ್ಟಲ್ಲಿ ಏನಾದ್ರೂ ಹಾಕ್ಬಿಡ್ಬೋದು. ಸೊ ನೀವು ಅಥೆಂಟಿಕ್ ಇನ್ಫಾರ್ಮೇಶನ್ ಸರ್ಚ್ ಮಾಡಿದ್ರೆ ಪೇಷಂಟ್ ಇನ್ಫಾರ್ಮೇಶನ್ ಅಂತ ಸಿಗುತ್ತೆ ಕರೆಕ್ಟ್ ಆಗಿ ವೆಬ್ಸೈಟ್ಸ್ ಅಲ್ಲಿ. ಆ ಇನ್ಫಾರ್ಮೇಶನ್ ಪೇಷಂಟ್ಸ್ ಅಂತಾನೆ ಇರುತ್ತೆ. ಸೊ ನೀವು ಅದನ್ನ ನೋಡ್ಕೊಂಡ್ಬಿಟ್ಟು ಮಾಡ್ಕೊಂಡು ಫಾಲೋ ಮಾಡ್ಬೋದು. ಸಿಂಪಲ್ ಹೌಸ್ ರೆಮಿಡೀಸ್ ಎಲ್ಲ ಇರ್ತಾವ, ಲೈಕ್ ಮುಖ ತೊಳೆಯೋದು, ರಫ್ ಆಗಿರಬಾರ್ದು, ಮತ್ತೆ ಡೈಲಿ ರೂಟೀನು ಏನ್ ಫಾಲೋ ಮಾಡಬೇಕು. ಲೈಕ್ ಇವಾಗ ಪಿಂಪಲ್ಸ್ ಇದ್ದಾಗ ಸ್ವಲ್ಪ ಮಟ್ಟಿಗೆ ಡೈರಿ ಅವಾಯ್ಡ್ ಮಾಡಬೇಕು, ಸ್ವೀಟ್ಸ್ ಅವಾಯ್ಡ್ ಮಾಡಬೇಕು. ಸೊ ಆಮೇಲೆ ಫೈಬರ್ ರಿಚ್ ಫುಡ್ ಅಂದ್ರೆ ತರಕಾರಿಗಳೆಲ್ಲ ಜಾಸ್ತಿ ತಿನ್ಬೇಕು. ಸೊ ಇದರಿಂದ ಏನಾಗುತ್ತಂದ್ರೆ ಪಿಂಪಲ್ಸ್ ಏನ್ ಪೂರ್ತಿ ನಿಂತೋಗಲ್ಲ, ಬಟ್ ಕಂಟ್ರೋಲ್ ಅಲ್ಲಿ ಇರುತ್ತೆ. ಜಾಸ್ತಿ ಫ್ಲೇರ್ ಅಂತ ಏನ್ ಹೇಳ್ತೀವಿ ಅದಾಗಲ್ಲ. ಆಮೇಲೆ ಇನ್ನೊಂದು, ಹುಡುಗಿಯರಲ್ಲಿ ಅವ್ರದ್ದು ಸೈಕಲ್ಸ್ ಎಲ್ಲ ಇದ್ದಾಗ ಅದು ಇರುತ್ತೆ, ಪಿಂಪಲ್ಸ್ ಕಾಣುತ್ತೆ. ಡೆಫಿನೆಟ್ ಆಗಿ ಮೆಜಾರಿಟಿ ಪ್ರಾಬ್ಲಮ್ಸ್ ಏನಾಗೋದಂದ್ರೆ ಒಂದ್ ಪಿಂಪಲ್, ಅದೇನು ಟಿವಿನಲ್ಲಿ ಎಲ್ಲ ಬರುತ್ತಲ್ಲ, ಒಂದ್ ಪಿಂಪಲ್ ಬಂದ್ಬಿಟ್ರೆ ನಿಮ್ಗೆ ಯಾರು ಇಷ್ಟಾನೆ ಪಡಲ್ಲ, ಆ ತರ ಏನಿರಲ್ಲ. ಇಟ್ಸ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಲೈಫ್. ಒಂದ್ ಏಜ್ ಅಲ್ಲಿ ನಿಮ್ಗೆ ಬರುತ್ತೆ ಪಿಂಪಲ್ಸ್. ಸೊ ಅದನ್ನ ಚೂಟೋದು ಕಿತ್ತೋದು ಅಥವಾ ಒಂದ್ ದಿವಸ ಅಲ್ಲಿ ಒಂದ್ ಕ್ರೀಮ್ ಹಚ್ಚಿದ ತಕ್ಷಣ ಅದು ಮರುದಿವಸನೆ ಹೋಗ್ಬಿಡುತ್ತೆ, ಅದೆಲ್ಲ ತಪ್ಪು ಇನ್ಫಾರ್ಮೇಶನ್ ಇದೆ. ಆ ತರ ಏನಾಗಲ್ಲ. ಪಿಂಪಲ್ಸ್ ಬಂದ್ರೆ ಒಂದ್ ಟೈಮ್ ತಗೊಳುತ್ತೆ, ಸ್ಲೋ ಆಗಿ ಹೋಗುತ್ತೆ, ಒಂದ್ ವಾರ ಇರ್ಬೋದು, ಒಂದ್ 10 ದಿವಸ ಇರ್ಬೋದು, ಅದ್ ತನ್ನಷ್ಟಕ್ಕೆ ತಾನೇ ಹೋಗ್ಬಿಟ್ಟು ಏನೂ ಆಗೋದಿಲ್ಲ. ಅಂದ್ರೆ ಒಂದ್ ಚಿಕ್ಕ ಕಲೆ ಇರ್ಬೋದು, ಆಮೇಲೆ ಅದು ಹೋಗ್ಬಿಡುತ್ತೆ. ಬಟ್ ನೀವು ಚೂಟೋದು ಕಿತ್ತೋದು ಏನಾರು ಮಾಡಿದ್ರೆ ನಾವೇನ್ ಹೇಳ್ತೇವೆ ಅಂದ್ರೆ ಸ್ಕಾರ್ ಅಂತ ಹೇಳ್ತೀವಿ. ಅದು ಲೈಫ್ ಲಾಂಗ್ ಇರುತ್ತೆ. ಅದನ್ನ ಮತ್ತೆ ಟ್ರೀಟ್ಮೆಂಟ್ ಮಾಡ್ಬೇಕಂದ್ರೆ ನೀವು ತುಂಬಾ ಖರ್ಚೆಲ್ಲ ಮಾಡ್ಬೇಕು, ತುಂಬಾ ಟೈಮ್ ಎಲ್ಲ ಹೋಗುತ್ತೆ. ಸೊ ಯಾವತ್ತು ಚೂಟೋದು ಕಿತ್ತೋದು ಯಾವತ್ತು ಮಾಡಬಾರ್ದು.
1: ಸ್ನೇಹಿತರೆ, ನೀವು ಕೇಳ್ತಾ ಇದ್ರಾ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇದು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ 90.4 FM KLE ಕನಸು. ವಿಷಯ ಚರ್ಮದ ಆರೋಗ್ಯದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ KLE ಡಾಕ್ಟರ್ ಪ್ರಭಾಕರ್ ಗುರಿ ಆಸ್ಪತ್ರೆ ಬೆಳಗಾವಿಯ ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಡರ್ಮಿಟಾಲಜಿ ಡಾಕ್ಟರ್ ವಿಜಯ ಸಜ್ಜನ್ ಅವರು. ಡಾಕ್ಟರ್ ಮೇಡಮ್, ಈಗ ರೋಗಗಳ ಬಗ್ಗೆ ಮಾತನಾಡೋಣ. ಎಕ್ಸಿಮಾ ಅಂದ್ರೆ ಏನು, ಅದರ ಲಕ್ಷಣ?
0: ಎಕ್ಸಿಮಾ ಅಂದ್ರೆ ಇದು ಒಂದು ಕಾಮನ್ ಟರ್ಮಿನಾಲಜಿ ಅಂತ ಹೇಳ್ಬೋದು. ಎಲ್ಲದಕ್ಕೂ ಎಕ್ಸಿಮಾ ಅಂತ ಹೇಳ್ತೀವಿ ಅಂದ್ರೆ ಸ್ಕಿನ್ ಅಳ್ತಾ ಇದ್ರೆ ಅಂದ್ರೆ ಎಕ್ಸಿಮಾ ಅಂತ ಹೇಳ್ತೀವಿ. ಸೊ ಎಕ್ಸಿಮಾ ಅಂದ್ರೆ ವಿ ಹ್ಯಾವ್ ಲಾಟ್ ಆಫ್ ಥಿಂಗ್ಸ್. ಇವಾಗ ಅಟೋಪಿಕ್ ಎಕ್ಸಿಮಾ ಅಂತ ಹೇಳ್ತೇವೆ, ಇವಾಗ ಸ್ಕಿನ್ ಡ್ರೈ ಆದ್ರೆ ಹೇಳೋದು ಅಸ್ಟಿಯೋಟಿಕ್ ಎಕ್ಸಿಮಾ ಅಂತ ಹೇಳ್ತೇವೆ, ಇರಿಟೆಂಟ್ ಎಕ್ಸಿಮಾ ಅಂದ್ರೆ ಇರಿಟೆಂಟ್ ಸಾಮಾನ್ ವಸ್ತುಗಳನ್ನ ನಾವು ಏನಾದ್ರು ಕೈ ಮೇಲೆ ಹಚ್ಕೊಂಡ್ರೆ ಅವಾಗ ಸ್ಕಿನ್ ರಿಯಾಕ್ಟ್ ಮಾಡುತ್ತೆ, ರೆಡ್ ಆಗುತ್ತೆ, ಅದಕ್ಕೂ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ಗೂ ಎಕ್ಸಿಮಾನೇ ಆಗುತ್ತೆ. ಸೊ ಎಕ್ಸಿಮಾ ತುಂಬಾ ಥರದಿದೆ. ಸೊ ಸಾಮಾನ್ಯವಾಗಿ ನಾವು ಚಳಿಗಾಲದಲ್ಲಿ ನೋಡಬೇಕಾಗಿರೋದಂದ್ರೆ ವಿಂಟರ್ ಎಕ್ಸಿಮಾ ಅಂತ ಹೇಳಿ.

0: ಬಹುದು. ಲೈಕ್ ಈಸಿಯಾಗಿ ಇರೋ ಟರ್ಮ್ಸ್ ಯೂಸ್ ಮಾಡೋಣ, ತುಂಬಾ ಕಾಂಪ್ಲಿಕೇಟೆಡ್ ಟರ್ಮ್ಸ್ ಯೂಸ್ ಮಾಡಿದ್ರೆ ಯಾರಿಗೂ ಅರ್ಥನೂ ಆಗಲ್ಲ. ಸೊ ಏನಾಗುತ್ತೆ, ವಿಂಟರ್ ಸೀಸನ್ ಅಲ್ಲಿ ನಮ್ ಅಟ್ಮಾಸ್ಫಿಯರ್ ಅಲ್ಲಿ ಹ್ಯುಮಿಡಿಟಿ ಅಂದ್ರೆ ನೀರಿನ ಅಂಶ ಕಡಿಮೆ ಇರುತ್ತೆ. ಸೊ ಅದೇನ್ ಮಾಡುತ್ತಂದ್ರೆ, ನಮ್ ದೇಹದ ಮೇಲಿರೋ ನೀರಿನ ಅಂಶ ಅಟ್ಮಾಸ್ಫಿಯರ್ಗೆ ಹೋಗುತ್ತೆ. ಸೊ ನಮ್ ಸ್ಕಿನ್ ಡ್ರೈ ಆಗುತ್ತೆ. ಸ್ಕಿನ್ ಡ್ರೈ ಆದ್ಮೇಲೆ ಏನಾಗುತ್ತೆ ಅಂದ್ರೆ, ಅದು ಒಂದ್ ಸ್ವಲ್ಪ ಕೆಂಪಾಗ್ಬಹುದು, ಬಿರುಕ್ ಬಿಡ್ಬೋದು, ಎಸ್ಪೆಷಲಿ ಹೀಲ್ದಲ್ಲೆಲ್ಲ ಒಡಿತದೆ, ಅಂದ್ರೆ ಕಾಲೆಲ್ಲ ಸೀಳ್ಬೋದು. ಇದೆಲ್ಲಾನು ಯಾಕಂದ್ರೆ ಅಟ್ಮಾಸ್ಫಿಯರ್ ಅಲ್ಲಿ ಹ್ಯುಮಿಡಿಟಿ ಕಡಿಮೆ ಆಗೋದಕ್ಕೆ ಆಗುತ್ತೆ. ಸೊ ಇವಾಗಪ್ಪ ಏನ್ ಮಾಡ್ಬೇಕು ಅಂದ್ರೆ, ಯಾವಾಗ್ಲೂ ಸ್ನಾನ ಮಾಡೋದು ಒಂದು ರೀತಿ ಇರುತ್ತೆ ಎಲ್ಲಾರ್ಗೂ. ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡೋದು ತುಂಬಾ ಇಷ್ಟ ಆಗುತ್ತೆ ಅಂದ್ರೆ, ಲಾಂಗ್ ಬಾತ್ಸ್, ಒಂದ್ ಗಂಟೆ ತನಕ ಸ್ನಾನ ಮಾಡೋದು, ಬಿಸಿ ಬಿಸಿ ಇರಬೇಕು. ಬಟ್ ಅದು ಚರ್ಮಕ್ಕೆ ಆರೋಗ್ಯಕರ ಅಲ್ಲ. ಚರ್ಮಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ನಾವು ಶಾರ್ಟ್ ಬಾತ್ಸ್ ಅಂದ್ರೆ 2-5 minutes ಅಷ್ಟು, ಆಮೇಲೆ ಲೂಕ್ ವಾರ್ಮ್ ವಾಟರ್. ಲೂಕ್ ವಾರ್ಮ್ ವಾಟರ್ ಅಂದ್ರೆ ಉಗುರ್ ಬೆಚ್ಚ ನೀರು. ಉಗುರ್ ಬೆಚ್ಚ ನೀರಲ್ಲಿ ಜಳಕ ಮಾಡಬೇಕು, ತುಂಬಾ ಸುಡು ಸುಡು ನೀರಲ್ಲಿ ಜಳಕ ಮಾಡಬಾರ್ದು. ಆಮೇಲೆ ಯಾವಾಗೂ ಮಾಯಿಶ್ಚರೈಸಿಂಗ್ ಸೋಪ್ ಯೂಸ್ ಮಾಡಿ, ಹಾರ್ಶ್ ಸೋಪ್ ಎಲ್ಲ ಯೂಸ್ ಮಾಡಬೇಡ್ರಿ. ಸ್ನಾನ ಆದ ತಕ್ಷಣ ಯಾವ್ದಾದ್ರು ಬಾಡಿ ಲೋಷನ್ ಮೈ ತುಂಬಾ ಹಚ್ಚಬೇಕು. ಎಸ್ಪೆಷಲಿ ಬಾಡಿ ಲೋಷನ್ಸ್ ಯಾವಾಗ ಯೂಸ್ ಮಾಡ್ತೀರಾ, ಅವಾಗ ಜಾಸ್ತಿ ಫ್ರೇಗ್ರೆನ್ಸ್ ಇರೋದು ಯೂಸ್ ಮಾಡಬೇಡ್ರಿ. ಫ್ರೇಗ್ರೆನ್ಸ್ ಇರೋದು ಚೆನ್ನಾಗಿ ಅನ್ಸುತ್ತೆ, ಬಟ್ ಅದರಿಂದ ಇರಿಟೇಷನ್ ಆಗ್ಬೋದು. ಸೊ ನಾನ್ ಫ್ರೇಗ್ರೆಂಟ್ ಮಾಯಿಶ್ಚರೈಸಿಂಗ್ ಲೋಷನ್ಸ್ ಹಚ್ಚಿ, ಸ್ನಾನ ಆದ ತಕ್ಷಣ ಹಚ್ಚಬೇಕು. ಬಟ್ಟೆ ಹಾಕೊಳ್ಳೋಕ್ಕಿಂತ ಮುಂಚೆನೆ ಮಾಯಿಶ್ಚರೈಸರ್ ಹಚ್ಚಿಬಿಟ್ಟು ಆಮೇಲೆ ಬಟ್ಟೆ ಹಾಕೋಬೇಕು. ಇದರಿಂದ ಏನಾಗುತ್ತೆ ಅಂದ್ರೆ, ನಿಮ್ದು ವಿಂಟರ್ ಎಕ್ಸಿಮಾ ಎಲ್ಲ ಕಡಿಮೆ ಆಗುತ್ತೆ. ಬಟ್ ಅದರ್ ಎಕ್ಸಿಮಾಸ್ ಅಂದ್ರೆ, ನಾವು ಇವಾಗ ಒಂದ್ ಸ್ವಲ್ಪ ಜನಕ್ಕೆ ಸ್ಕಿನ್ ತುಂಬಾ ಡ್ರೈ ಇರುತ್ತೆ, ವಾಟ್ ವಿ ಟೆಲ್ ಅಸ್ ಅಟೋಪಿಕ್ ಡರ್ಮಟೈಟಿಸ್ ಅಂತ ಹೇಳ್ತೇವೆ, ಅವರಿಗೆ ಬರೀ ಇಷ್ಟೆಲ್ಲ ಮಾಡಿದ್ರೆ ಕಡಿಮೆ ಆಗ್ಲಿಕ್ಕಿಲ್ಲ, ಅವರಿಗೆ ಜಾಸ್ತಿ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಅವರು ಡೆಫಿನೆಟ್ ಆಗಿ ಡರ್ಮಟಾಲಜಿಸ್ಟ್ ಹತ್ರ ಹೋಗ್ಬೇಕಾಗುತ್ತೆ. ಆಮೇಲೆ ಇನ್ನೊಂದ್ ಬಂದ್ಬಿಟ್ಟು ನಾವೇನ್ ಹೇಳ್ತೇವೆ, ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ. ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಮೇಜರ್ ಎಸ್ಪೆಷಲಿ ಹೌಸ್ ವೈಫ್ಸ್ ಅಲ್ಲಿ ನೋಡೋದಂದ್ರೆ, ಡಿಟರ್ಜೆಂಟ್ ಯೂಸ್ ಮಾಡ್ತಾರೆ. ಡಿಟರ್ಜೆಂಟ್ ಏನಾಗತ್ತೆ ಅಂದ್ರೆ, ಅದು ನಮ್ದು ಮೇಲ್ಗಡೆ ಚರ್ಮನೆಲ್ಲ ಕಿತ್ಬಿಡುತ್ತೆ, ಕಿತ್ಬಿಟ್ಟು ಅದು ಇರಿಟೇಷನ್ ಕಾಸ್ ಮಾಡುತ್ತೆ. ಸೊ ಯಾವಾಗ್ಲೂ ಬಟ್ಟೆ ಪಾತ್ರೆ ತೊಳಿಬೇಕಾದ್ರೆ ರಬ್ಬರ್ ಗ್ಲೌಸ್ ಅಥವಾ ಸಿಲಿಕಾನ್ ಗ್ಲೌಸ್, ಇವು ಎರಡು ಗ್ಲೌಸ್ ಹಾಕೊಂಡ್ಬಿಟ್ಟು ನೀವು ಬಟ್ಟೆ ಪಾತ್ರೆನ ತೊಳಿರಿ. ಅವಾಗ ನಿಮ್ಗೆ ಇದು ಇರಿಟೆಂಟ್ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಏನಂತ ಹೇಳ್ತೇವಲ್ಲ, ಅದು ಆಗಲ್ಲ. ಇದು ಸಿಂಪಲ್ ಇದೆ, ಯಾರಿಗೂ ಅದು ಇಷ್ಟ ಆಗಲ್ಲ. ಗ್ಲೌಸ್ ಹಾಕ್ಬೇಕು ಅಂದ್ರೆ ಅದೊಂದು ದೊಡ್ಡ ಎಫರ್ಟ್ ಅಂತ ಅನ್ಸುತ್ತೆ. ಬಟ್ ಕೈಯೆಲ್ಲ ಏನಂತ ಹೇಳ್ತೀರಾ ನೀವು, ರೆಡ್ ಆಗ್ಬಿಟ್ಟು ಇಚ್ಚಿಂಗ್ ಎಲ್ಲ ಆಗಿ ಉರಿತಾ ಇದ್ರೆ ಅದೇನ್ ಚೆನ್ನಾಗಿರಲ್ಲ. ಸೊ ಯಾವಾಗೂ ಡಿಟರ್ಜೆಂಟ್ ಬೇಸ್ ಚೇಂಜ್ ಆಗ್ತಾ ಇರುತ್ತೆ, ಇಟ್ ಇಸ್ ಅನ್ ಆಲ್ಕಲೈನ್ ಬೇಸ್. ಸೊ ಯಾವಾಗೂ ಏನ್ ಮಾಡ್ತಾರೆ ಅಂದ್ರೆ, ಸ್ವಚ್ಛ ಆಗ್ಬೇಕು ಅಂತ ಅದ್ರದ್ದು ಕಂಟೆಂಟ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ, ಅದು ನಮ್ ಚರ್ಮದ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಸೊ ಯಾವಾಗೂ ಗ್ಲೌಸ್ ಹಾಕಿ ಮನೆ ಕೆಲಸನ ಮಾಡಿ.
1: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ವಿಷಯ ಚರ್ಮದ ಆರೋಗ್ಯ ಕುರಿತು ವಿವರವಾದ ಮಾಹಿತಿ KLE ಡಾಕ್ಟರ್ ಪ್ರಭಾಕರ್ ಕುರಿ ಆಸ್ಪತ್ರೆ ಬೆಳಗಾವಿಯ ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಡರ್ಮಟಾಲಜಿ ಡಾಕ್ಟರ್ ವಿಜಯ ಸಜ್ಜನ್ ಅವರು ಕೊಡ್ತಾ ಇದ್ದಾರೆ. ಡಾಕ್ಟರ್ ಮೇಡಮ್, ಈಗ ಇನ್ನೊಂದು ವಿಷಯದ ಬಗ್ಗೆ, ರಿಂಗ್ ವರ್ಮ್ಸ್ ಇನ್ಫೆಕ್ಷನ್ ಎಂದ್ರೇನು, ಅದರ ಲಕ್ಷಣ, ಅದರ ಬಗ್ಗೆ ತಿಳಿಸಿ.
0: ಇದು ಆಗ್ಲೇ ಮಾತಾಡಾಗಿದೆ, ಬಟ್ ರಿಂಗ್ ವರ್ಮ್ ಅಂದ್ರೆ ಏನಿಲ್ಲ, ಇದು ಗಚ್ಚಕರಣಿಗೆ ಇನ್ನೊಂದು ಹೆಸರು, ಅಥವಾ ಫಂಗಲ್ ಇನ್ಫೆಕ್ಷನ್ಗೆ ಇನ್ನೊಂದು ಹೆಸರು. ಅದು ರೌಂಡ್ ರೌಂಡ್ ಆಗಿರುತ್ತೆ, ಸೊ ಅದಕ್ಕೋಸ್ಕರ ನಾವು ರಿಂಗ್ ವರ್ಮ್ ಅಂತ ಹೇಳ್ತೀವಿ. ಸೊ ಇದರದ್ದು ಫಂಗಲ್ ಲಕ್ಷಣ ಏನಂದ್ರೆ, ಅದು ಸೆಂಟರ್ ಇಂದ ಸ್ಟಾರ್ಟ್ ಆಗ್ಬಿಟ್ಟು ಹೀಗೆ ಸ್ಪ್ರೆಡ್ ಆಕೋಂತ ಹೋಗುತ್ತೆ. ಸೊ ಯಾವಾಗ್ಲೂ ನಾವು ಬಾರ್ಡರ್ಸ್ ಅಂತ ಏನ್ ಹೇಳ್ತೀವಿ, ಅದು ಆಕ್ಟಿವ್ ಅಂದ್ರೆ ಅಲ್ಲೇನೆ ಫಂಗಲ್ ಇನ್ಫೆಕ್ಷನ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಅದು ರಿಂಗ್ ಆಗಿ ಕಾಣುತ್ತೆ, ಅದಕ್ಕೆ ನಾವು ರಿಂಗ್ ವರ್ಮ್ ಅಂತ ಹೇಳೋದು.
1: ಇದಕ್ಕೆ ಏನ್ ಚಿಕಿತ್ಸೆ ಏನ್ ಮಾಡಬಹುದು, ಎನಿ ಫುಡ್ ರೆಸ್ಟ್ರಿಕ್ಷನ್?
0: ಇಲ್ಲ, ಇದು ಫುಡ್ ಇಂದ ಏನು ಇಲ್ಲ. ಇದಕ್ಕೆ ಆಗ್ಲೇ ಹೇಳ್ದಂಗೆ, ನೀವು ಹಸಿ ಬಟ್ಟೆ ಹಾಕೊಳ್ಳೋದಿಲ್ಲ, ಸ್ನಾನ ಆದ್ಮೇಲೆ ಒತ್ತಿಯಾಗಿ ಒರೆಸ್ಕೋಬೇಕು, ಸಿಂಥೆಟಿಕ್ ಬಟ್ಟೆ ಹಾಕ್ಬಾರ್ದು, ಲೂಸ್ ಕಾಟನ್ ಬಟ್ಟೆನೆ ಹಾಕ್ಬೇಕು. ಅಕಸ್ಮಾತ್ ಆಗಿ ನೀವು ಯಾವ್ದಾದ್ರು ಕೆಲಸ ಮಾಡ್ತಾ ಅಥವಾ ಏನೋ ಕಾರಣದಿಂದ ಬಟ್ಟೆ ಹಸಿ ಆದ್ರೆ ಇಮಿಡಿಯೇಟ್ ಆಗಿ ಚೇಂಜ್ ಮಾಡ್ಬೇಕು. ಇದೆಲ್ಲ ಮಾಡಿದ್ರೆ ಇದು ಬರಲ್ಲ. ಸೊ ಮಾಯಿಶ್ಚರ್ ಏನಿರುತ್ತಲ್ಲ, ಮಾಯಿಶ್ಚರ್ ಇಸ್ ದ ರೀಸನ್ ಫಾರ್ ಫಂಗಲ್ ಇನ್ಫೆಕ್ಷನ್ ಟು.
1: ಸೋರಿಯಾಸಿಸ್ ಬಗ್ಗೆ ಮಾತನಾಡೋಣ. ಸೋರಿಯಾಸಿಸ್ ಅಂದ್ರೆ ಏನು, ಅದರ ಲಕ್ಷಣ?
0: ಹಾ, ಸೋರಿಯಾಸಿಸ್ ಏನ್ ಹೇಳೋದಂದ್ರೆ, ಇದಕ್ಕೆ ಜೆನೆಟಿಕ್ ಪ್ರಿಡಿಸ್ಪೋಸಿಷನ್ ಅಂತ ಇರುತ್ತೆ. ಅಂದ್ರೆ ಎಷ್ಟೊಂದ್ ಜನಕ್ಕೆ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ, ಇರ್ಲೇಬೇಕು ಅಂತ ಇಲ್ಲ. ಬಟ್ ಇದು ಇನ್ಫ್ಲಮೇಟರಿ ಕಂಡೀಷನ್ ಅಂತ ಹೇಳ್ತೀವಿ. ಇದ್ರಲ್ಲಿ ಏನಾಗತ್ತಂದ್ರೆ, ನಮ್ ಚರ್ಮದ ಮೇಲೆ ಕೆಂಪ್ ಮಚ್ಚೆಗಳಾಗಿ ಅದರಿಂದ ಬಿಳಿ ಬಿಳಿ ಪುಡಿ ಉದುರುತ್ತದೆ. ಸೊ ಇದಕ್ಕೆ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಇದು ನಾವೇನ್ ಹೇಳ್ತೀವಿ, ಎಲ್ಬೋಸು, ನೀ ಇಲ್ಲೆಲ್ಲಾನು ಜಾಸ್ತಿ ಮಂಡಿಗಳಲ್ಲೆಲ್ಲ ಜಾಸ್ತಿ ಕಾಣ್ಕೋಬಹುದು. ಬಟ್ ಎಲ್ಲಾರ್ಗೂ ಸೇಮ್ ಸಿವಿಯರಿಟಿ ಇರಲ್ಲ. ಒಬ್ಬೊಬ್ಬರಿಗೆ ಬರೇ ಕೈ ಕಾಲ್ ಮೇಲೆ ಅಷ್ಟೇ ಇರುತ್ತೆ, ಒಬ್ಬೊಬ್ಬರಿಗೆ ಇಡೀ ಬಾಡಿ ಆಗ್ಬೋದು, ಒಬ್ಬೊಬ್ಬರಿಗೆ ಬರೇ ತಲೆ ಮೇಲಷ್ಟೇ ಕಾಣ್ಕೋಬಹುದು. ಸೊ ಎಲ್ಲಾರ್ಗು ಒಂದೇ ತರ ಎಫೆಕ್ಟ್ ಆಗಲ್ಲ.

0: ಬಟ್ ಡೆಫಿನೆಟ್ ಆಗಿ ಇವಾಗ ಸೋರಿಯಾಸಿಸ್ ಎಷ್ಟು ಜನಕ್ಕೆ ಇದ್ರು ಎಷ್ಟೊಂದು ಹಲವಾರು ಟ್ರೀಟ್ಮೆಂಟ್ಗಳಿದಾವೆ. ಸೊ ಆ ಟ್ರೀಟ್ಮೆಂಟ್ ಇಂದ ಇದನ್ನ ಕಂಟ್ರೋಲ್ಗೆ ಇಟ್ಕೋಬಹುದು. ಡೆಫಿನೆಟ್ ಆಗಿ ಕ್ಯೂರ್ ಅಂತ ಹೇಳಕ್ ಆಗಲ್ಲ, ಯಾಕಂದ್ರೆ ಜೆನೆಟಿಕ್ ಪ್ರಿಡಿಸ್ಪೋಷನ್ ಇರುತ್ತೆ ಅದಕ್ಕೆ. ಸೊ ವಿ ಡೆಫಿನೆಟ್ಲಿ ಕ್ಯಾನ್ ಕಂಟ್ರೋಲ್ ಇಟ್ ಟು ಅ ಮೇಜರ್ ಎಕ್ಸ್ಟೆಂಟ್.
1: ಡಾಕ್ಟರ್ ಮೇಡಮ್, ಚರ್ಮದಲ್ಲಿ ಉಂಟಾಗುವ ಅಲರ್ಜಿ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ತಿಳಿಸಬಹುದಾ?
0: ಓಕೆ, ಅಲರ್ಜಿ ಅಂತ ಹೇಳಿದ್ರೆ ನಾವು ಫಸ್ಟ್ ಹೇಳ್ಬೋದು ಅರ್ಟಿಕೇರಿಯಾ ಅಂತ ಹೇಳ್ತೀವಿ. ಸೊ ಅರ್ಟಿಕೇರಿಯಾ ಏನಾಗತ್ತೆ ಅಂದ್ರೆ, ಇದು ನಮ್ ಬಾಡಿನಲ್ಲಿ ಹಿಸ್ಟಮಿನ್ ಅಂತ ಇರುತ್ತೆ. ಸೊ ಹಿಸ್ಟಮಿನ್ ರಿಲೀಸ್ ಆದ್ರೆ ನಮ್ದು ಚರ್ಮದ ಮೇಲೆಲ್ಲ ಸ್ವಲ್ಪ ಕೆಂಪಾಗ್ಬಿಟ್ಟು ತುರಿಕೆ ಎಲ್ಲ ಚಾಲು ಆಗುತ್ತೆ. ಸೊ ಇದು ಅರ್ಟಿಕೇರಿಯಾ ಅಕ್ಯೂಟ್ ಅಥವಾ ಕ್ರಾನಿಕ್, ಒಬ್ಬೊಬ್ಬರಿಗೆ ಏನಿರುತ್ತೆ ಅಂದ್ರೆ ವರ್ಷಾನ್ಗಟ್ಲೆ ಇರುತ್ತೆ, ಅದನ್ನ ನಾವು ಕ್ರಾನಿಕ್ ಅಂತ ಹೇಳ್ತೀವಿ. ಒಬ್ಬೊಬ್ಬರಿಗೆ ಜಸ್ಟ್ ಒಂದ್ಸತಿ ಬಂದ್ಬಿಟ್ಟು ಮತ್ ವಾಪಸ್ ಅದ್ ಬರೋದು ಇಲ್ಲ. ಸೊ ಇದು ಎಷ್ಟೊಂದು ಕಾರಣ ಇರ್ಬೋದು. ಏನ್ ಹೇಳ್ತೀವಿ ಅಂದ್ರೆ, ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಅಂಡರ್ ದ ಸನ್ ಅಂಡ್ ದ ಸನ್ ಇಟ್ ಸೆಲ್ಫ್ ಕ್ಯಾನ್ ಕಾಸ್ ಅರ್ಟಿಕೇರಿಯಾ. ಸೊ ಮೆಜಾರಿಟಿ ಆಫ್ ದ ಟೈಮ್ ನಮ್ಗೆ ಗೊತ್ತಾಗಲ್ಲ ಎದಕ್ ಅರ್ಟಿಕೇರಿಯಾ ಆಗ್ತದ ಅಂತ, ಬಟ್ ಒಂದೊಂದ್ಸತಿ ಕಾರಣ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಇವಾಗ ಯಾರಿಗೋ ಏನೋ ಒಂದು ಯಾವ್ದೋ ಫುಡ್ ತಿಂದ್ರು ಅವ್ರಿಗೆ ಇಮಿಡಿಯೇಟ್ ಆಗಿ ಅದಾಗಲ್ಲ. ಒಬ್ಬೊಬ್ಬರಿಗೆ ಪ್ರಾನ್ಸ್ ಆಗಲ್ಲ ಅವ್ರ, ಅಥವಾ ಒಬ್ಬೊಬ್ಬರಿಗೆ ಪೀನಟ್ ಅಲರ್ಜಿ ಅಂತ ಹೇಳ್ತೀವಿ, ಅವ್ರ ಇಮಿಡಿಯೇಟ್ ಆಗಿ ತಿಂದ ತಕ್ಷಣ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಜಸ್ಟ್ ಅರ್ಟಿಕೇರಿಯಾ ಅಷ್ಟೇ ಅಲ್ಲ, ಅವ್ರಿಗೆ ಆಂಜಿಯೋಡಿಮಾ ಅಂತಾನು ಹೇಳ್ತೀವಿ. ಆಂಜಿಯೋಡಿಮಾ ಅಂದ್ರೆ ಅವ್ರಿಗೆ ಉಸಿರಾಡಕ್ಕೆಲ್ಲ ಕಷ್ಟ ಆಗ್ಬಿಡುತ್ತೆ. ಸೊ ಅದು ಅವ್ರಿಗೆ ಗೊತ್ತಿರುತ್ತೆ. ಸೊ ಅವ್ರು ಡೆಫಿನೆಟ್ ಆಗಿ ಯಾವ ಟೈಮಲ್ಲೂ ಆ ಫುಡ್ನ ಅವಾಯ್ಡ್ ಮಾಡಲೇಬೇಕು. ಒಂದೊಂದ್ಸತಿ ಯಾವ್ದಾದ್ರು ಡ್ರಗ್ಸ್ ಇಂದಾನೂ ಆಗ್ಬಹುದು. ಸೊ ಅದು ಅವ್ರಿಗೆ ಗೊತ್ತಾಯ್ತು ಇದ್ ತಗೊಂಡ್ರೆ ಇದಾಗತ್ತಂತ ಗೊತ್ತಿದ್ರೆ ಆ ಔಷಧಿನ ಅವ್ರು ಯಾವತ್ತೂ ತಗೋಬಾರದು. ಸೊ ಇದು ಒಂದೊಂದ್ ಕಾರಣ ಗೊತ್ತಿರುತ್ತೆ, ಅದನ್ನ ನಾವು ಅವಾಯ್ಡ್ ಮಾಡ್ಲೇಬೇಕು. ಗೊತ್ತಿದ್ದ ಕಾರಣ, ಗೊತ್ತಿರ್ಲಾರ್ದ ಕಾರಣ ಅವಾಯ್ಡ್ ಮಾಡಕ್ ಆಗಲ್ಲ, ಅವಾಗ ಕಂಟಿನ್ಯೂಸ್ ಮೆಡಿಕೇಶನ್ಸ್ ಕೊಡಬೇಕಾಗುತ್ತೆ.
1: ಈಗ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತಹ ಚರ್ಮದ ಸಮಸ್ಯೆಗಳ ಬಗ್ಗೆ ತಮ್ಮ ಕಡೆಯಿಂದ ಮಾಹಿತಿ ಪಡೆಯೋಣ. ಆದ್ರೆ ಅದರಿಗಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ವಿರಾಮದ ನಂತರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಕೇಳ್ತಾ ಇದ್ರ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಚರ್ಮದ ಆರೋಗ್ಯ ಕುರಿತು ವಿವರವಾದ ಮಾಹಿತಿ ಡಾಕ್ಟರ್ ವಿಜಯ ಸಜ್ಜನ್ ಅವರು ಕೊಡ್ತಾ ಇದ್ದಾರೆ. ಬ್ರೇಕ್ ನ ಮುಂಚೆ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತಹ ಚರ್ಮದ ಸಮಸ್ಯೆ ಬಗ್ಗೆ ತಿಳಿಸಿ ಅಂತ.
2: ಮಕ್ಕಳಲ್ಲಿ ಸೇಮ್ ನಾವೇನ್ ಹೇಳ್ತೇವಂದ್ರೆ ವಿಂಟರ್ ಎಕ್ಸಿಮಾ, ಡ್ರೈ ಸ್ಕಿನ್, ಈವನ್ ಅಟೋಪಿಕ್ ಡರ್ಮಟೈಟಿಸ್ ಕಾಮನ್ ಆಗಿ ಇರುತ್ತೆ. ಒಬ್ಬೊಬ್ಬರಲ್ಲಿ ಒಂದೊಂದ್ ತರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ. ಸೇಮ್ ಮಕ್ಕಳಲ್ಲೂ ಇದೆಲ್ಲ ಎಕ್ಸಿಮಾ ಕಡಿಮೆ ಇಡಕ್ಕೆ ನೀವು ಮೈಲ್ಡ್ ಸೋಪ್ ಯೂಸ್ ಮಾಡ್ರಿ, ಮಾಯಿಶ್ಚರೈಸರ್ ಯೂಸ್ ಮಾಡ್ರಿ, ತುಂಬಾ ಹಾರ್ಶ್ ಕೆಮಿಕಲ್ಸ್ ಯೂಸ್ ಮಾಡಕ್ ಹೋಗ್ಬೇಡಿ. ಇನ್ನೊಂದು, ಮಕ್ಕಳಲ್ಲಿ ಇನ್ಫೆಕ್ಷನ್ಸ್ ಕಾಮನ್ ಇರುತ್ತೆ. ಎಸ್ಪೆಷಲಿ ನಾವೇನ್ ಹೇಳೋದಂದ್ರೆ ಇಂಪೆಟಿಗೋ ಅಂತ ಹೇಳ್ತೀವಿ, ಅದು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಇರುತ್ತೆ. ಸೊ ಅದು ಅರೌಂಡ್ 5-10 ಇಯರ್ಸ್ ಏಜ್ ಅಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಸೊ ಅದು ಯಾವಾಗಾದ್ರೂ ಆದಾಗೆಲ್ಲ ಅದಕ್ಕೆ ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ, ಹಾಗೆ ನಿರ್ಲಕ್ಷ್ಯ ಮಾಡಬೇಡ್ರಿ. ಹೇಗೆ ದೊಡ್ಡವರಲ್ಲಿ ಇನ್ಫೆಕ್ಷನ್ಸ್ ಆಗುತ್ತೆ ಅದೇ ತರ ಮಕ್ಕಳಲ್ಲೂ ಇನ್ಫೆಕ್ಷನ್ಸ್ ಆಗೋ ಚಾನ್ಸ್ ಇರುತ್ತೆ. ಇವಾಗ ನಾವು ಚಳಿಗಾಲದಲ್ಲಿ ಅಥವಾ ಈ ಮಳೆಗಾಲದಲ್ಲಿ ಪ್ಯಾರಾಸೈಟಿಕ್ ಇನ್ಫೆಕ್ಷನ್ ಏನಂತ ಹೇಳ್ತೇವೆ, ಸ್ಕೇಬೀಸ್ ಅಥವಾ ಹುರುಕು ಕಜ್ಜಿ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಆಮೇಲೆ ಅವರಿಗೆ ವೈರಲ್ ಇನ್ಫೆಕ್ಷನ್ಸ್, ಇವಾಗ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಆಗ್ಬೋದು. ಇವಾಗ ವೈರಲ್ ಇನ್ಫೆಕ್ಷನ್ಸ್ ಅಂದ್ರೆ ಚಿಕನ್ ಪಾಕ್ಸ್, ಮೀಸಲ್ಸ್ ವ್ಯಾಕ್ಸಿನ್ ಇದೆ ಅಷ್ಟೊಂದ್ ಮಟ್ಟಿಗೆ ಆಗಲ್ಲ, ಬಟ್ ಚಿಕನ್ ಪಾಕ್ಸ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ಆಮೇಲೆ ಸ್ಕೇಬೀಸ್ ಹೇಳಾಯ್ತು, ದೆನ್ ಇಂಪೆಟಿಗೋ ಹೇಳಾಯ್ತು. ಆಮೇಲೆ ಇನ್ನೂ ಬೇರೆದಂದ್ರೆ ವಾಟ್ಸ್ ಆಗ್ಬೋದು, ಮೊಲಸ್ಕಮ್ ಕಂಟೇಜಿಯಸಮ್ ಅಂತ ಹೇಳ್ತೀವಿ, ಇದನ್ನು ವೈರಲ್ ಇನ್ಫೆಕ್ಷನ್. ಇದು ಯಾಕಾಗತ್ತೆ ಅಂದ್ರೆ ಮಕ್ಕಳು ತುಂಬಾ ಕೂಡಿ ಆಡ್ತಾ ಇರ್ತಾರೆ. ಸೊ ಒಬ್ರಿಗೆ ಬಂದ್ರೆ ಇನ್ನೊಬ್ರಿಗೆ, ಒಬ್ಬರಿಂದ ಒಬ್ರಿಗೆ ಈಸಿಯಾಗಿ ಸ್ಪ್ರೆಡ್ ಆಗತ್ತೆ. ಬಟ್ ಇವೆಲ್ಲ ವೈರಲ್ ವಾಟ್ಸ್ ಮತ್ತೆ ಮೊಲಸ್ಕಮು ತುಂಬಾ ಹೆದರ್ಕೊಳ್ಳೋದ್ ಬೇಕಾಗಲ್ಲ, ಅದಕ್ಕೆ ಟ್ರೀಟ್ಮೆಂಟ್ ಇದೆ. ವಿ ಕ್ಯಾನ್ ಸ್ಟಿಲ್ ಟ್ರೀಟ್, ಅಂಡ್ ಎಷ್ಟೊಂದ್ಸರಿ ಟ್ರೀಟ್ಮೆಂಟ್ ಕೊಡ್ಲಿಲ್ಲ ಅಂದ್ರೆ ಸೆಲ್ಫ್ ಲಿಮಿಟಿಂಗ್ ಅಂತ ಹೇಳ್ತೀವಿ, ಅದು ತನ್ನಷ್ಟಕ್ಕೆ ತಾನೇನೋ ಹೋಗ್ಬೋದು. ಬಟ್ ಏನಾರ ಆದ್ರೆ ಡೆಫಿನೆಟ್ ಆಗಿ ಬಂದ್ಬಿಟ್ಟು ಟ್ರೀಟ್ಮೆಂಟ್ ಕೊಡಿಸಿ.
1: ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಷಯಗಳ ಬಗ್ಗೆ ನಾವು ಮಾತನಾಡಿದ್ವಿ. ತಾವು ಹೇಳಿರುವ ಪ್ರಕಾರ ಲಾರ್ಜೆಸ್ಟ್ ಆರ್ಗನ್ ಆಫ್ ದ ಬಾಡಿ, ನಾವು ಅದರ ಕೇರ್ ಖಂಡಿತ ತಗೋಬೇಕು. ಕೇರ್ ಅಂತ ಬಂದಾಗ, ಆರೈಕೆ ಅಂತ ಬಂದಾಗ, ಚರ್ಮದ ಆರೈಕೆ, ವೈದ್ಯರಾದ ನೀವು ಏನ್ ಹೇಳಿಕೆ ಇಷ್ಟ?

0: ಬರ್ತೀರಾ, ಹೌ ಟು ಟೇಕ್ ಕೇರ್ ಆಫ್ ದ ಸ್ಕಿನ್ ಇನ್ ಜನರಲ್?
1: ಓಕೆ, ಫಸ್ಟು ನಿಮ್ಮ ಬಾಡಿ ಕೇರ್ ತಗೊಳ್ಳಿ, ಹೆಲ್ದಿ ಫುಡ್, ಆಮೇಲೆ ಡೈಲಿ ಎಕ್ಸಸೈಸ್, ಎಡಿಕ್ವೇಟ್ ಎಕ್ಸಸೈಸ್, ಆಮೇಲೆ ಎಡಿಕ್ವೇಟ್ ಸ್ಲೀಪ್. ಇದು ತುಂಬ ಇಂಪಾರ್ಟೆಂಟ್. ಹೆಲ್ದಿ ಫುಡ್ ಅಂದ್ರೆ ವೆಲ್ ಬ್ಯಾಲೆನ್ಸ್ ಡೈಟ್ ಇರಬೇಕು. ನಮ್ಗನ್ಸಿದ ಹೆಲ್ದಿ ಆಕ್ಚುಲಿ ನಮ್ಮ ದೇಹಕ್ಕೆ ಹೆಲ್ದಿ ಇರಲ್ಲ. ಸೊ ಇಟ್ ಶುಡ್ ಬಿ ಬ್ಯಾಲೆನ್ಸ್ಡ್ ಅಂದ್ರೆ ಪ್ರೋಟೀನು ಇರಬೇಕು, ಕಾರ್ಬೋಹೈಡ್ರೇಟ್ಸ್ ಇರಬೇಕು, ಫೈಬರು ಇರಬೇಕು, ಎಲ್ಲ ಇರಬೇಕು, ಸರಿ ಪ್ರಮಾಣದಲ್ಲಿ ಇರಬೇಕು. ಆಮೇಲೆ ಆಕ್ಟಿವಿಟಿ ಬೇಕು ದೇಹಕ್ಕೆ. ನಾವು ಎಕ್ಸಸೈಸ್ ಅಥವಾ ಯಾವುದು ಫಿಸಿಕಲ್ ಆಕ್ಟಿವಿಟಿ ಮಾಡಲಿಲ್ಲ ಅಂದರೆ ನಮ್ಮ ದೇಹ ಏನಾರೊಂದು ರೋಗ ಬರಕ್ಕೆ ಚಾಲು ಆಗುತ್ತೆ. ಸೊ ಅದು ಇಂಪಾರ್ಟೆಂಟ್ ಇದೆ. ಆಮೇಲೆ ನಿದ್ದೆ ತುಂಬ ಇಂಪಾರ್ಟೆಂಟು. ನಾವು ಹೇಳ್ತೇವಂದರೆ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆಗೆ ಏನು ನಿದ್ದೆ ಇರುತ್ತೆ ಅದು ಇಂಪಾರ್ಟೆಂಟ್, ಬಿಕಾಸ್ ಅದು ಸರ್ಕಾಡಮ್ ರಿದಮ್ ಅಂತ ಹೇಳ್ತೇವೆ. ಫಾರ್ ದ್ಯಾಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದ್ರ ಜೊತೆಗೆ ನಿಮ್ಮ ಮನಸ್ಸನ್ನ ಶಾಂತಾಗಿ ಇಟ್ಕೊಳ್ಳೋಕೆ ಪ್ರಾಣಾಯಾಮ ಅಥವಾ ಯೋಗ, ದಿಸ್ ಆಲ್ಸೋ ಇಸ್ ಗೋಯಿಂಗ್ ಟು ಹೆಲ್ಪ್. ಇಫ್ ವಿ ಡೂ ದಿಸ್, ಇಂಡಿವಿಜುವಲಿ ಸ್ಕಿನ್ಗೆ ಏನು ಕೇರ್ ಬೇಕಾಗಲ್ಲ, ಇಟ್ ವಿಲ್ ಬಿ ಟೇಕನ್ ಕೇರ್. ಬಟ್ ಡೆಫಿನೆಟ್ಲಿ ಯು ವಾಂಟ್ ಸಮಥಿಂಗ್ ಅಂದ್ರೆ ಇಟ್ ಗೋಸ್ ವಿದೌಟ್ ಸೇಯಿಂಗ್ ಅಂತ ನಾವು ದಿನ ಸ್ನಾನ ಮಾಡಲೇಬೇಕು. ಬಟ್ ಸ್ನಾನ ಮಾಡ್ತಾ ತುಂಬಾ ಹಾರ್ಶ್ ಸೋಪ್ ಯೂಸ್ ಮಾಡಬೇಡ್ರಿ. ಯಾವಾಗೂ ಮಾಯಿಶ್ಚರೈಸಿಂಗ್ ಸೋಪ್ ಯೂಸ್ ಮಾಡ್ರಿ. 2-3 ಮಿನಿಟ್ಸ್ ಬಾತ್, ಶಾರ್ಟ್ ಬಾತ್ಸ್ ವಿತ್ ಲೂಕ್ ವಾರ್ಮ್ ವಾಟರ್. ಇದ್ ಮಾಡಿದ್ರೆ ಚರ್ಮ ತುಂಬಾ ಡ್ರೈ ಎಲ್ಲ ಆಗಲ್ಲ. ಸೊ ದಿಸ್ ಇಸ್ ಬೇಸಿಕ್ ವಾಟ್ ವಿ ಹ್ಯಾವ್ ಟು ಡೂ.
0: ಖಂಡಿತ, ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ ಡಾಕ್ಟರ್ ಮೇಡಮ್. ಅಂತ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಕ್ಲೋಸಿಂಗ್ ಮೆಸೇಜ್.
1: ಕೊನೆಯದಾಗಿ ಕ್ಲೋಸಿಂಗ್ ಮೆಸೇಜ್, ಡೆಫಿನೆಟ್ ಆಗಿ ಸೆಲ್ಫ್ ಮೆಡಿಕೇಶನ್ ಮಾಡಬಾರದು. ಆಮೇಲೆ ನಾವ್ ಇವಾಗ ನೋಡ್ತಾ ಇದೀವಿ ಎಲ್ಲಾರು ಹೋಗ್ಬಿಟ್ಟು ಮೆಡಿಕಲ್ ಶಾಪ್ ಅಲ್ಲಿ ಕಾಂಬಿನೇಷನ್ ಕ್ರೀಮ್ಸ್ ಅಂತ ಯೂಸ್ ಮಾಡ್ತಾರೆ. ಸೊ ಅದ್ರಲ್ಲಿ ಏನಿರುತ್ತೆ, ಸ್ಟೀರಾಯ್ಡ್ಸ್ ಇರುತ್ತೆ, ಅದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಸ್ಟೀರಾಯ್ಡ್. ಅದರಿಂದ ನಿಮ್ದು ಚರ್ಮದ ಮೇಲೆ ರಿಪೀಟೆಡ್ ಆಗಿ ಯೂಸ್ ಮಾಡೋದ್ರಿಂದ ಗಜ್ಕರಣಿ ಎಲ್ಲ ಏನು ಹೋಗಲ್ಲ, ಬಟ್ ಚರ್ಮದ ಮೇಲೆ ಕಲೆ ಬೀಳುತ್ತೆ, ಚರ್ಮ ಕೆಂಪಾಗ್ಬೋದು, ಮೊಡವೆ ಬರ್ಬೋದು. ಇದಕ್ಕೆ ನಾವೇನ್ ಹೇಳ್ತೇವೆ ಅಂದ್ರೆ ಸ್ಟೀರಾಯ್ಡ್ ಡ್ಯಾಮೇಜ್ ಸ್ಕಿನ್ ಅಂತ ಹೇಳ್ತೇವೆ. ಸೊ ಇದೆಲ್ಲ ಆಗ್ಬೋದು. ಡೆಫಿನೆಟ್ ಆಗಿ ಸುಮ್ಮನೆ ಹೋಗ್ಬಿಟ್ಟು ಮೆಡಿಕಲ್ ಶಾಪ್ ಅಲ್ಲಿ ಏನೋ ಒಂದು ಫ್ರೆಂಡ್ ಸಜೆಸ್ಟ್ ಮಾಡಿದ್ದಾರೆ, ಪಾರ್ಲರ್ ಸಜೆಸ್ಟ್ ಮಾಡಿದ್ದಾರೆ, ಆ ತರ ಹೋಗ್ಬಿಟ್ಟು ಯಾವುದು ಕ್ರೀಮ್ ತಗೊಂಡು ಹಚ್ಚಬೇಡಿ. ನಿಮ್ ಚರ್ಮದ ಏನಾರ ಪ್ರಾಬ್ಲಮ್ ಇದ್ರೆ ಪ್ಲೀಸ್ ನಮ್ಮ ಸ್ಕಿನ್ ಡಿಪಾರ್ಟ್ಮೆಂಟ್ ಕೇಳಿ, ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಬನ್ನಿ, ನಾವು ನಿಮ್ಗೆ ಟ್ರೀಟ್ಮೆಂಟ್ ಕೊಡ್ತೇವಿ. ಅಥವಾ ಯಾವ್ದಾದ್ರು ಚರ್ಮ ಡಾಕ್ಟರ್ಗೆ ಹೋಗಿ ತೋರಿಸಿ, ಬಟ್ ಸೆಲ್ಫ್ ಮೆಡಿಕೇಶನ್ ಮಾಡಬೇಡಿ. ಇದೇ ನಾನು ಹೇಳೋದು.
0: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ, ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ.
1: ಥ್ಯಾಂಕ್ ಯು.
0: ಸ್ನೇಹಿತರೆ, ಇದಾಗಿತ್ತು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಚರ್ಮದ ಆರೋಗ್ಯ ಕುರಿತು ವಿವರವಾದ ಮಾಹಿತಿ ಕೊಟ್ಟರು. ಕಾರ್ಯಕ್ರಮದ ಅತಿಥಿ KLE ಡಾಕ್ಟರ್ ಪ್ರಭಾಕರ್ ಗೋರೆ ಆಸ್ಪತ್ರೆ ಬೆಳಗಾವಿ ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಡರ್ಮಟಾಲಜಿ ಡಾಕ್ಟರ್ ವಿಜಯ ಸಜ್ಜನ್ ಅವರು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ನಾ ಕೇಳ್ತಾ ಎಂಜಾಯ್ ಮಾಡ್ತಾ ದಿಸ್ ಇಸ್ ನಿಮ್ಮೊಂದಿಗೆ ನಾವು ವಾರದ ಕೊನೆ ದಿನ ಸ್ಪೆಷಲ್ ಕಾರ್ಯಕ್ರಮ. ನಿಮ್ಮ ಮನೆ ಪಕ್ಕದಲ್ಲಿ ಪಕ್ಕ ಪ್ರೀತಿಯ ಹುಡುಗ ನಾನು ಮಂಜು ನಾಥ್ ಪೈ, ಆತ್ಮೀಯ ಸ್ನೇಹಿತರೆ. ಯಾರಿಗೆ ಬೇಕು ಈ ಲೋಕ ಸಿಪಾಯಿ ಚಿತ್ರದ ಈ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದೆ ಹೋಗುತ್ತಾ ಇದೆ. ಇವತ್ತಿನ ಈ ಶುಭ ಶನಿವಾರ, ವಾರದ ಕೊನೆ ದಿನ, ಶುಭ ಶನಿವಾರ 12ನೇ ಸೆಪ್ಟೆಂಬರ್ 2026 ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ. ಇದು ವರ್ಷದ ಒಂಬತ್ತನೇ ತಿಂಗಳಿನ 12ನೇ ದಿನ 12ನೇ ಸೆಪ್ಟೆಂಬರ್ 2026 ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ.

ಎಸ್ ರಾಜ ಶ್ರೀಯವರೇ, ಜೈ ಶ್ರೀರಾಮ್, ಜೈ ಜಿನೇಂದ್ರ. ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ವಾರದ ಕೊನೆ ದಿನ ಸ್ಪೆಷಲ್ ಗೀತೆಗಳ ಲೈನಪ್ಪು, ಉತ್ತಮ ಗೀತೆಗಳು ನೀವು ಕೇಳಿ ಎಂಜಾಯ್ ಮಾಡಿ. ಗಣಪ ಬರ್ತಾ ಇದ್ದಾರೆ, ಅಲಂಕಾರದಲ್ಲಿ ತಾವೆಲ್ಲರೂ ಬ್ಯುಸಿ ಆಗಿದ್ದೀರಾ. ಉತ್ತಮ ಗೀತೆಗಳು ನಾನು ಪ್ರಸಾರ ಮಾಡುವೆ, ಕೇಳಿ ಮಜಾ ಮಾಡಿ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ.

0: ley, al saco. Cuando dio paca gays.
1: Yeah, hing.
0: Mate, hurt.

ಆಶೀರ್ವಾದ್ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ದೇವಾಲಯದ ಆಭರಣಗಳ ಭವ್ಯ ಪ್ರದರ್ಶನ. ಹಿಂದೆಂದೂ ಕಾಣದ ಅಪರೂಪದ ಆಂಟಿಕ್ ಟೆಂಪಲ್ ಜ್ಯುವೆಲ್ಲರಿ ಕಲೆಕ್ಷನ್ ಈಗ ನಿಮ್ಮ ಮುಂದೆ. ವಿಶೇಷ ಕೊಡುಗೆ, ಆಭರಣಗಳ ತಯಾರಿಕಾ ವೆಚ್ಚದ ಮೇಕಿಂಗ್ ಚಾರ್ಜಸ್ ಮೇಲೆ ಬರೋಬ್ಬರಿ 30%, ಭರ್ಜರಿ ರಿಯಾಯಿತಿ. ದಿನಾಂಕ 9-12 September 2026 ಮಾತ್ರ. ಸ್ಥಳ ಆಶೀರ್ವಾದ್ ಜ್ಯುವೆಲ್ಲರ್ಸ್, ಮಹಂತೇಶ್ ನಗರ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448420968 ಹಾಗೂ 9035275501.

ಆಶೀರ್ವಾದ್ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ದೇವಾಲಯದ ಆಭರಣಗಳ ಭವ್ಯ ಪ್ರದರ್ಶನ. ಹಿಂದೆಂದೂ ಕಾಣದ ಅಪರೂಪದ ಆಂಟಿಕ್ ಟೆಂಪಲ್ ಜ್ಯುವೆಲ್ಲರಿ ಕಲೆಕ್ಷನ್ ಈಗ ನಿಮ್ಮ ಮುಂದೆ. ವಿಶೇಷ ಕೊಡುಗೆ, ಆಭರಣಗಳ ತಯಾರಿಕಾ ವೆಚ್ಚದ ಮೇಕಿಂಗ್ ಚಾರ್ಜಸ್ ಮೇಲೆ ಬರೋಬ್ಬರಿ 30%, ಭರ್ಜರಿ ರಿಯಾಯಿತಿ. ದಿನಾಂಕ September 9-12 2026 ಮಾತ್ರ. ಸ್ಥಳ ಆಶೀರ್ವಾದ್ ಜ್ಯುವೆಲ್ಲರ್ಸ್, ಮಹಂತೇಶ್ ನಗರ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448420968 ಹಾಗೂ 9035275501.

ಬಿಲ್ಡಿಂಗ್ಸ್ಗೆ ನಾನು ಹೊಡೆದೆ ಹೆರಿಯಕ್ಕೆ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಬೇಡ.

ಗೀತೆಗಳ ಲೈನ್ಅಪ್ ಸೂಪರ್ ಆಗಿದೆ ಅಂತ ಪೂಜಾ ಅವರು ಮೆಸೇಜ್ ಮಾಡಿದ್ದಾರೆ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ವಾರದ ಕೊನೆ ದಿನ ಶುಭ ಶನಿವಾರ 12ನೇ ಸೆಪ್ಟೆಂಬರ್ 2024 ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ ಗೀತೆಗಳ ಲೈನ್ಅಪ್ ನನ್ನ ಕಡೆಯಿಂದ. ಅದನ್ನು ಕೇಳಿ ನೀವು ಎಂಜಾಯ್ ಮಾಡಿ. ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತು, ಮುಂದಿನ ವಾರ ನಮ್ಮ ಪ್ರೀತಿಯ ನಿಮ್ಮೆಲ್ಲರ ಪ್ರೀತಿಯ ಗಣಪ ಬರ್ತಾ ಇದ್ದಾರೆ. ಆಲ್ರೆಡಿ ಓಣಿ ಗಣಪತಿ, ಸಾರ್ವಜನಿಕ ಗಣಪತಿ, ವಿಭಿನ್ನ ರೀತಿಯ ಗಣೇಶನ ಮೂರ್ತಿ ನೋಡಲಿಕ್ಕೇನೆ ಚಂದ. ಹೌದು, ಅದರೊಂದಿಗೆ ತಮ್ಮ ಮನೆಯ ಗಣೇಶನ ತೊಗೊಂಡ್ಬರೋ ಸಮಯನೂ ಬರ್ತಾ ಇದೆ. ಶುಭ ಸೋಮವಾರ, ಸೊ ರಜೆ ಇರುತ್ತೆ. ಮುಂದಿನ ಇಡೀ ವಾರ ಅಂದರೆ ಮುಂದಿನ ಶನಿವಾರ ಮುಂಜಾನೆ ಬಂದು ನಿಮ್ಮನ್ನು ಭೇಟಿಯಾಗುತ್ತೇನೆ. ಸೊ ಆ ಗ್ಯಾಪ್ನಲ್ಲಿ ಉತ್ತಮ ಗೀತೆ ಆ್ಯಂಡ್ ರೆಕಾರ್ಡೆಡ್ ಕಾರ್ಯಕ್ರಮಗಳನ್ನು ನಾನಿಟ್ಟಿರುತ್ತೇನೆ. ಆತ್ಮೀಯ ಸ್ನೇಹಿತರೆ, ದಿಸ್ ಇಸ್ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ. ಮತ್ತೆ ಯಾರು ಮೆಸೇಜ್ ಮಾಡೇನೆ ನಾನು ನೋಡೋಣ. ಅರ್ಪಿತಾ, ನನ್ನ ಹೆಸರು ಸರ್, ನಾನು ಊರಿಂದ ಬಂದಿದ್ದೇನೆ. ನಮ್ಮ ತಾಯಿ ನಿಮ್ಮ ಬಗ್ಗೆ ಸದಾ ಹೇಳ್ತಾರೆ. ನಾನು ಹೈದರಾಬಾದ್ನಲ್ಲಿ ಐ ಟಿ ಕಂಪನಿನಲ್ಲಿ ಕೆಲಸ ಮಾಡುತ್ತೇನೆ. ಭಾಳ ಸಂತೋಷವಾಯಿತು. ಎಸ್ ಎಸ್ ಎಸ್ ಅರ್ಪಿತಾ ಅವರೇ, ಥ್ಯಾಂಕ್ ಯು ಸೋ ಮಚ್. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ. ಹಾಡನ್ನು ಕೇಳಿ ಮಜಾ ಮಾಡಿ.

ಆಶೀರ್ವಾದ್ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ದೇವಾಲಯದ ಆಭರಣಗಳ ಭವ್ಯ ಪ್ರದರ್ಶನ. ಹಿಂದೆಂದೂ ಕಾಣದ ಅಪರೂಪದ ಆಂಟಿಕ್ ಟೆಂಪಲ್ ಜ್ಯುವೆಲ್ಲರಿ ಕಲೆಕ್ಷನ್ ಈಗ ನಿಮ್ಮ ಮುಂದೆ. ವಿಶೇಷ ಕೊಡುಗೆ, ಆಭರಣಗಳ ತಯಾರಿಕಾ ವೆಚ್ಚದ ಮೇಕಿಂಗ್ ಚಾರ್ಜಸ್ ಮೇಲೆ ಬರೋಬ್ಬರಿ 30% ಭರ್ಜರಿ ರಿಯಾಯಿತಿ. ದಿನಾಂಕ 9-12 ಸೆಪ್ಟೆಂಬರ್ 2026 ಮಾತ್ರ. ಸ್ಥಳ ಆಶೀರ್ವಾದ್ ಜ್ಯುವೆಲ್ಲರ್ಸ್, ಮಹಂತೇಶ್ ನಗರ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448420968 ಹಾಗೂ 9035275501.

0: परंपरेचा सुगंध, कलेचा दैवी स्पर्श आणि दागिन्यांमध्ये मंदिराच्या वैभवाची अनुभूती. आशीर्वाद ज्वेलर्स घेऊन आले आहेत द टेम्पल ट्रेजर्स, अँटिक टेम्पल ज्वेलरीचं दुर्मिळ आणि खास प्रदर्शन, अनोखी डिझाईन्स, अप्रतिम कारागिरी आणि पिढ्या पिढ्या जपावा असा दागिन्यांचा खजिना. मेकिंग चार्जेस वरती मिळवा तब्बल 30% सूट. 9 ते 12 सप्टेंबर दरम्यान आशीर्वाद ज्वेलर्स महंतेश नगर बेळगाव येथे. अधिक माहितीसाठी संपर्क करा 9448420968 आणि 9035275501. परंपरा जपणाऱ्या दागिन्यांसाठी आशीर्वाद ज्वेलर्स.
1: ನಿಮ್ಮೊಂದಿಗೆ ನಾವು ವಾರದ ಕೊನೆ ದಿನ ಶುಭ ಶನಿವಾರದ ಸ್ಪೆಷಲ್ ಕಾರ್ಯಕ್ರಮ ಇದು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿಯಿಂದ 90.0 FM ಕೆ ಎಲ್ ಇ ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ನಿಮ್ಮ ಮನೆ ಪಕ್ಕದ ಗಲ್ಲಿಯ ಪಕ್ಕ ಪ್ರೀತಿಯ ಹುಡುಗ. ಸ್ನೇಹಿತರೆ, ಬರ್ತಾ ಇದ್ದಾರೆ ಗಣಪತಿ ಪಪ್ಪ. ನಿಮ್ಮ ಮನೆಯಲ್ಲಿ ಆಲ್ರೆಡಿ ಸಾರ್ವಜನಿಕ ಗಣಪತಿಯ ಆಗಮನ ಆಗಿದೆ. ಉತ್ತಮ. ನಮ್ಮ ಗಣಪತಿಯ ವಿಭಿನ್ನ ರೀತಿಯ ಒಂದು ನಾವು ಏನಂತಾರೆ ಡಿಫ್ರೆಂಟ್ ಆದ ಗಣಪತಿ ಬಪ್ಪ ನೋಡ್ತಾ ಇದ್ದೇವೆ. ಆತ್ಮೀಯ ಸ್ನೇಹಿತರೆ, ಮೂರ್ತಿಯ ಒಂದು ಈ ವರ್ಷ ಅಂತರೂ ಏನು ಹೇಳೋದು ಬಿಡ್ರಿಪ್ಪ. ನಾನು ನೋಡ್ತಾ ಇದ್ದೇನೆ ನಮ್ಮ ಪ್ರೀತಿಯ ಬೆಳಗಾವಿಯಲ್ಲಿ ಸೂಪರ್ ಆದ ಗಣೇಶನ ಆಗಮನ. ಸೊ ಆತ್ಮೀಯ ಸ್ನೇಹಿತರೆ, ಅಂತ ಸಂದರ್ಭದಲ್ಲಿ ನಾನು ರಿಕ್ವೆಸ್ಟ್ ಮಾಡೋದು ನಿಮಗೆಲ್ಲರಿಗೂ ಗೊತ್ತು, ಗಣಪ ತಮ್ಮ ಮನೆಯಲ್ಲಿ ತಮ್ಮ ಓಣಿಯಲ್ಲಿ ಬಂದಿದೆ, ಆದರೆ ತಮ್ಮ ಮನಸ್ಸಲ್ಲಿ ಬರಬೇಕು. ಇದೇ ನನ್ನ ರಿಕ್ವೆಸ್ಟು. ಸೊ ಸ್ನೇಹಿತರೆ, ಈ ದೇಹ ದೇವಾಲಯ ಮಾಡಿಕೊಳ್ಳಿ, ಗಣಪ ಅಲ್ಲಿ ಸ್ಥಾಪನೆ ಮಾಡಿಕೊಳ್ಳಿ. ಅದರೊಂದಿಗೆ ನೀವು ನಿಮ್ಮ ಮನೆ ಅಲಂಕಾರ ಮಾಡ್ತೀರಾ? ನಿಮ್ಮ ಓಣಿಯಲ್ಲಿರೋ ಆ ಸಾರ್ವಜನಿಕ ಗಣಪತಿಯ ಮಂಟಪ ಅಲಂಕಾರ ಮಾಡ್ತೀರಾ? ಗಣಪ ಸ್ಥಾಪಿಸ್ತೀರಾ? ಹಂಗೆ ಮನಸ್ಸು ಅಲಂಕಾರ ಮಾಡಿ ನಾಮಜಪ ಒಂದಿಗೆ. ಸೊ ಎಲ್ಲರೂ ನನ್ನೊಂದಿಗೆ ಹೇಳಿ ಪ್ರೀತಿಯಿಂದ, ಗಣಪತಿ ಬಪ್ಪ.

ಕೇಳ ಮಾತುಳಸಿ ಕೇಳಿ ಎಂಜಾಯ್ ಮಾಡಿದ್ರಲ್ಲ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ. ಆತ್ಮೀಯ ಸ್ನೇಹಿತರೆ, ಪ್ರಸಾದ್ ಅವರು ಮೆಸೇಜ್ ಅನ್ನು ಮಾಡಿದ್ದಾರೆ. ಮಂಜುನಾಥ್ ಅವರೇ, ನಮ್ಮ ಮನೆಯಲ್ಲಿಯೂ ತರ್ತಾ ಇದ್ದೇವೆ ಗಣಪ. ನೀವು ಹೇಳಿರುವ ಪ್ರಕಾರ ನಾವು ನಮ್ಮ ಮನಸ್ಸಿನಲ್ಲಿಯೂ ತಗೊಂಡು ಸ್ಥಾಪಿಸ್ತೇವೆ ಗಣಪನನ್ನ. ಎಷ್ಟು ಒಳ್ಳೆ ವಿಚಾರ ಮಂಜುನಾಥ್ ಸರ್. ಹಾಡುಗಳು ಸೂಪರ್, ಶುಭೋದಯ ನಿಮಗೆ. ಎಸ್, ಥ್ಯಾಂಕ್ ಯು ಪ್ರಸಾದ್ ಅವರೇ. ಹಾಡನ್ನ ಕೇಳಿ ಮಜಾ ಮಾಡಿ.

ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ ಬಿಪಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ ಎಂಪಿಎಚ್ ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: ನ್ಯಾಕ್ A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

ನಮ್ಮ ಅಪ್ಪು ಸರ್ ಅವರ ಈ ಒಂದು ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದೆ ಹೋಯಿತು. ಆತ್ಮೀಯ ಸ್ನೇಹಿತರೆ, ಗೀತೆಯಲ್ಲಿರೋ ಅರ್ಥ ನೋಡಿ. ಕಾಮೆಂಟು ಮಾಡೋರೆಲ್ಲ ಕೆಲಸನೇ ಮಾಡೋದಿಲ್ಲ. ನಮ್ಮ ಜೀವನದಲ್ಲಿ ನಾವೆಲ್ಲರೂ ಇಂತಿಂಥ ಕಾಮೆಂಟ್ಸ್ಗಳು, ಬರೀ ಸೋಷಿಯಲ್ ಮೀಡಿಯಾದಂಥ ಇಲ್ಲ, ನಾನು ತಮ್ಮ ಜೀವನದಲ್ಲಿಯೂ ಕೂಡ ಅವನು ಹಿಂಗೆ ಹೇಳಿದ, ಈಕೆ ಹಿಂಗೆ ಹೇಳಿಲ್ಲ, ಆವಾಗ ಹಂಗಾಯಿತು, ಹಿಂಗಾಯಿತು, ಅದಾಯಿತು, ಇದು ಹೇಳರು, ಅದು ಹೇಳರು, ಇದನ್ನು ತಿಳ್ಕೊ

ಕೊಂಡು ಕೇಳ್ಕೊಂಡು ಅರ್ಥ ಮಾಡ್ಕೊಂಡು ನೆನಪಿಟ್ಕೊಂಡು ಕೊರ್ಕೋತಿರ್ತೀರ ಅಲ್ರಿ, ಅದಕ್ಕೆ ನಾನು ಹೇಳುವುದು ಮಾತಾಡೋರು ಮಾತಾಡಿ ಮರ್ತಿರ್ತಾರೋ, ಕೇಳೋರು ನೆನಪಿಟ್ಕೊಂಡು ಕೊರಕ್ತಿರ್ತಾರೋ. ನಿಮ್ಮ ಪ್ರೀತಿಯ ಈ ನಿಮ್ಮೊಂದಿಗೆ ನಾವು ಕಾರ್ಯಕ್ರಮದ ಕೊನೆಯ ಡೈಲಾಗು ಅದೇ. ಆತ್ಮೀಯ ಸ್ನೇಹಿತರೆ, ನಮ್ಮ ಜೀವನದ 99% ಆಫ್ ಪ್ರಾಬ್ಲಮ್ಸ್ ಈಗ ಡೆಟಾಲ್ ಬಳಸಿದರೆ, ಹಾರ್ಪಿಕ್ ಬಳಸಿದರೆ ಶೇಕಡ 99% ಕೀಟಾನು ತೀರಿ ಹೋಗುತ್ತೆ ಅಂತ ಹೇಳ್ತಾರಲ್ರಿ, ಹಂಗೆ ಈ ಮಂಜುನಾಥ್ ಪೈ ಮಾತನ್ನು ಕೇಳಿ ತಮ್ಮ ಜೀವನದಲ್ಲಿರೋ 99% ಸಮಸ್ಯೆಗಳಿಗೆ ಇದೆ ಪರಿಹಾರ. ವಿಚ್ ಇಸ್, ಮಾತಾಡೋರು ಮಾತಾಡಿ ಮರ್ತಿರ್ತಾರೆ, ಮಾತಾಡೋರು ಮಾತಾಡ್ತಾರ್ರಿ ಮರ್ತು ಹೋಗಿರ್ತಾರೆ, ನೀವು ಕೇಳಿಕೊಂಡು ನೆನಪಿಟ್ಕೊಂಡು ಕೊರಗ್ತಿರ್ತೀರ. ಆತ್ಮೀಯ ಸ್ನೇಹಿತರೆ, ಎಸ್, ಅದಕ್ಕೆ ಹೇಳೋದು ಕಾರ್ಯಕ್ರಮದಲ್ಲಿ ಕಾಮೆಂಟು ಮಾಡೋರೆಲ್ಲ ಕೆಲಸನೇ ಮಾಡೋರಿಲ್ಲ. ಸೊ ಸ್ನೇಹಿತರೆ, ಟೀಕೆ ಕಡೆಗೆ ಕಿವಿ ಕೊಡಬೇಡ. ಎಸ್, ಹಾಡಿನ ಅರ್ಥ ಹಂಗಿತ್ತು ಆತ್ಮೀಯ ಸ್ನೇಹಿತರೆ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ವಾರದ ಕೊನೆ ದಿನ ಸ್ಪೆಷಲ್ ಕಾರ್ಯಕ್ರಮ ನೀವು ಕೇಳ್ತಾ ಇದ್ದೀರಾ. ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇನಧ್ವನಿ 90.4 FM KLE ಕನಸು. ಮುಂದಿನ ಗೀತೆ ಮುಂಗಾರು ಮಳೆಯಲ್ಲಿ. ಆಲ್ ರೈಟ್, ನೀರಿನ ಬಗ್ಗೆ ಒಂದು ಲೈನ್ ಹೇಳಬೇಕು. ನಿಮಗೆ ಕಂಟಾಳಾಗೋ ಮಟ್ಟ ನೀರಿನ ಬಗ್ಗೆ ಹೇಳ್ಕೋತೀರ ನಾನು. ಆತ್ಮೀಯ ಸ್ನೇಹಿತರೆ, ಗಣಪ ಬರ್ತಾ ಇದ್ದಾರೆ. ದಯವಿಟ್ಟು ದಯವಿಟ್ಟು ಇಲ್ಲಿ ನಿಮಗೆ ನಾನು ಕೈ ಮುಗಿದಿದ್ದೇನೆ, ಕಾಣಿಸ್ತಾ ಇಲ್ಲ ಆದರೆ ನೋಡ್ರಿ ಇಲ್ಲಿ ಕೇಳಿಸ್ತೇನೆ. ಹಾ, ಸೊ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ತಮ್ಮ ಮನೆಯಲ್ಲಿ ಪಾವಣೆಯರು ಬಂದರೆ ಅವರಿಗೂ ತಿಳಿಸಿ ದಯವಿಟ್ಟು ನೀರನ್ನು ನೋಡಿಕೊಂಡು ಬಹಳ ಬಹಳ ಜಾಗ್ರತೆಯಿಂದ ಖರ್ಚಿಸಿ. ಏಕೆಂದರೆ ನೀರಿನ ಸಮಸ್ಯೆ ಬಹಳ ಜಾಸ್ತಿ ಆಗಿದೆ ಆಚೆ ಸ್ನೇಹಿತರೆ. ನಮ್ಮ ಲೈಫಲ್ಲಿ ಎಲ್ಲ ಒಂದು ಕಡೆ, ನೀರು ಒಂದು ಕಡೆ. ಆತ್ಮೀಯ ಸ್ನೇಹಿತರೆ, ಶೇಕಡ 70% ನಮ್ಮ ಶರೀರ ನೀರು. ಸೊ ಅಂಥ ಸಂದರ್ಭದಲ್ಲಿ ನಿಮಗೆ ನೀರಿನದ ಆಹ ಆದಾಗ, ಅಂದರೆ ನೀರಡಿಕೆ ಆದಾಗ, ಶೇರ್ವಾ ಕುಡಿಯೋಕೆ ಆಗಂಗಿಲ್ಲರಿ, ಸಾಂಬಾರು ಕುಡಿಯೋಕೆ ಆಗ, ಆ ಶೇರ್ವಾ ಸಾಂಬಾರು ಎಲ್ಲಕ್ಕೂ ಬೇಕು ನೀರು. ಅಂಥ ಸಂದರ್ಭದಲ್ಲಿ ದಯವಿಟ್ಟು ನೀರನ್ನು ಆದಷ್ಟು ಕಾಳಜಿಯಿಂದ ಖರ್ಚು ಮಾಡಿ. ಏಕೆಂದರೆ ಆತ್ಮೀಯ ಸ್ನೇಹಿತರೆ, ಮಳೆ ರಾಯನ ಕೃಪೆ ಅಷ್ಟಾಗಿಲ್ಲ. ನನಗಂತೂ ಒಂದೇ ಸುಖ ಕರ್ತ ದುಃಖ ಹರ್ತ, ಏನಮ್ಮ ವಿಘ್ನ ಹರ್ತನ ಕಡೆ ಒಂದೇ ರಿಕ್ವೆಸ್ಟು, ನಿಮ್ಮ ತಾಯಿನೇ ಪ್ರಕೃತಿ ಪಾರ್ವತಿ ದೇವಿ. ಅಂಥ ಸಂದರ್ಭದಲ್ಲಿ ಆ ಗಣಪ ಬರ್ತಾ ಇದ್ದಾನೆ, ನಮ್ಮ ಸುಖ ಅರ್ಥ, ನಮಗೆ ಸುಖ ತೊಗೊಂಡು ಬರಲಿ, ಸುಖ ತೊಗೊಂಡು ಬರಲಿ, ಉತ್ತಮ ಮಳೆ ಬರಲಿ, ನೀರಾಗಲಿ. ಎಸ್, ಇವತ್ತಿನ ರಿಪೋರ್ಟ್ ಕೂಡ ನಾನು ಓದಿಲ್ಲಲ್ಲ, ಎಸ್ ಓದ್ತೇನೆ. ಸೊ ಸ್ನೇಹಿತರೆ, ಮಳೆ ರಾಯನ ಕೃಪೆ ಇವತ್ತಿದೆ ಅಂತ ಕೇಳ್ಪಟ್ಟೆ, ಎಷ್ಟು ಖರೆ ಎಷ್ಟು ಸುಳ್ಳು ಗೊತ್ತಿಲ್ಲ. ಇವತ್ತಿನ ಈ ಶುಭ ಶನಿವಾರ 12 ಸೆಪ್ಟೆಂಬರ್ 2026, ಇವತ್ತಿನ ಶುಭ ಶನಿವಾರ, ಗರಿಷ್ಠ ತಾಪಮಾನ 31.0°C, ಕನಿಷ್ಠ ತಾಪಮಾನ 19.8°C. ಬೆಳಗಾವಿ ಜಿಲ್ಲೆಯಲ್ಲಿ ಕೆಲವು ಸ್ಥಳಗಳಲ್ಲಿ ಮಳೆ ಆಗಲಿದೆ. ಮುಂದಿನ 24 ಗಂಟೆಗಳಲ್ಲಿ ಹಲವು ಸ್ಥಳಗಳಲ್ಲಿ ಒಣಹವೆ ಮುಂದುವರಿಯಲಿದೆ. ಇದು ಹವಾಮಾನ ಇಲಾಖೆ ಬೆಂಗಳೂರು. ಸೊ ಸ್ನೇಹಿತರೆ, ಆಧಾರ ಹವಾಮಾನ ಇಲಾಖೆ ಬೆಂಗಳೂರು. ಸೊ ನೋಡೋಣ, ಮಳೆ ಬೇಕು ಆತ್ಮೀಯ ಸ್ನೇಹಿತರೆ, ನೀರಿಲ್ಲದೆ ಕೆಲಸ ಆಗೋದಿಲ್ಲ. ನೀರಿಗೆ ಎಷ್ಟಿದೆ, ದೇವರ ದಯೆಯಿಂದ ಎಲ್ಲ ಡ್ಯಾಮ್ಗಳು ಎಲ್ಲ ಕಡೆ ತುಂಬಿದಾವ. ಅದಕ್ಕಂತ ನೀರು ಖರ್ಚು ಮಾಡಲಿಕ್ಕೆ ಹೋಗಬೇಡಿ, ದಯವಿಟ್ಟು ಇದ್ರ ಮೇಲೆ ಒಂದು ಸ್ವಲ್ಪ ಕೆಲಸ ಮಾಡೋಣ. ನಾವು ಬರ್ತಾ ಇದ್ದಾರೆ ಗಣಪ ಸುಖ ಕರತ ಆ ದುಃಖ ಹರತ. ನಮ್ಮೆಲ್ಲರ ದುಃಖ ಒಂದೇ ಇದೆ, ಉತ್ತಮ ಮಳೆ ಬರಲಿ, ಉತ್ತಮ ನೀರಿರಲಿ. ನೀರಿನ ಅಭಾವದಿಂದ ಬಹಳಷ್ಟು ಜನರಿಗೆ ಸಮಸ್ಯೆ, ಎಸ್ಪೆಷಲಿ ನಮ್ಮ ರೈತರಿಗೆ ಬಹಳ ಸಮಸ್ಯೆ. ನನ್ನ ಪರಿಚಯದಲ್ಲಿ ಎಷ್ಟೋ ರೈತಾಪಿ ಜನರಿದ್ದಾರೆ, ಅವ್ರು ಹೇಳ್ತಾ ಇದ್ದಾರೆ ಮಳೆ ಇಲ್ಲದೆ ಸಮಸ್ಯೆ ಇದೆ ಮಂಜುನಾಥ ಅಂತ. ಈ ನಮ್ಮ ರೈತರಿಗೆ ನೋಡಿ, ಏನಾದರೂ ಪ್ರಕೃತಿಯಲ್ಲಿ ಬದಲಾವಣೆ ಬಂದರೆ ಮೊಟ್ಟ ಮೊದಲನೇ ಆದಂತಹ ಸಮಸ್ಯೆ ರೈತರಿಗಾಗುತ್ತೆ. ಅಂತಹ ಸಂದರ್ಭದಲ್ಲಿ ಆತ್ಮೀಯ ಸ್ನೇಹಿತರೆ, ಆ ಸುಖಕರ್ತನಿಗೆ ಒಂದೇ ರಿಕ್ವೆಸ್ಟು, ನಮ್ಮ ದುಃಖ ಹರ್ತ ಅವನಿಗೆ, ಆ ನಮ್ಮ ಗಣಪನಿಗೆ ಒಂದೇ ರಿಕ್ವೆಸ್ಟು, ದೇವರೇ ದಯವಿಟ್ಟು ಈ ಪ್ರಕೃತಿಯನ್ನು ಒಂದು ಸ್ವಲ್ಪ ವಾಪಸ್ ಕರೆಕ್ಟ್ ಹಾದಿಯಲ್ಲಿ ತೊಗೊಂಡು ಬಾ, ಏಕೆಂದರೆ ಬಹಳ ಸಮಸ್ಯೆ ಆಗಿದೆ ಆತ್ಮೀಯ ಸ್ನೇಹಿತರೆ. ಹೌದಲ್ವಾ, ನಡೀರಿ, ಬರ್ತಾ ಇದೆ ಮುಂಗಾರು ಮಳೆಯಲ್ಲಿ. ಸುಮಧುರವಾದ ಗೀತೆ ಕೇಳಿ ಮಜಾ ಮಾಡಿ.

ಸ್ವಾತ್ಮೀಯ ಸ್ನೇಹಿತರೆ, ಕಾರ್ಯಕ್ರಮದ ಕೊನೆ ಹಂತಿಗೆ ಬಂದಿದ್ದೇವೆ. ಇವತ್ತಿನ ದಿನ ತಮ್ಮ ಬಹುಮೌಲ್ಯ ಸಮಯ ಕೊಟ್ಟು ಕೇಳಿದಕ್ಕೆ ಧನ್ಯವಾದ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ KL ಈ ಕನಸು. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಮುಂದಿನ ಇಡೀ ವಾರ ಮಸ್ತ್ ಪೈಕಿ ಎಂಜಾಯ್ ಮಾಡಿ. ನೀವೆಲ್ಲರೂ ಗೀತೆಗಳು ನಾನು ರೆಡಿ ಮಾಡಿಟ್ಟಿದ್ದೇನೆ ಆತ್ಮೀಯ ಸ್ನೇಹಿತರೆ, ಹಾಗೆ ಕಾರ್ಯಕ್ರಮಗಳು ಬರ್ತವೆ, ನೀವು ಅದನ್ನು ಕೇಳ್ತಾ ಎಂಜಾಯ್ ಮಾಡಿ ಓಕೆನ? ಸೊ ಸ್ನೇಹಿತರೆ, ಕಾರ್ಯಕ್ರಮದ ಕೊನೆ ಗೀತೆ, ಕೊನೆ ಎರಡು ಗೀತೆಗಳೊಂದಿಗೆ ಮುಗಿಸ್ತಾ ಇದ್ದೇನೆ ಫೀಲ್ ದ ಪವರ್ ಈ ಗೀತೆಯೊಂದಿಗೆ. ಸೊ ಸ್ನೇಹಿತರೆ, ಸಿಗೋಣ ಮುಂದಿನ ಶನಿವಾರ. ಅದುವರೆಗೂ ನಾನು ಯಾರಂತ ಗೊತ್ತಲ್ಲ, ನಿಮ್ಮ ಮನೆ ಪಕ್ಕದ ಗಲ್ಲಿಯ ಪಕ್ಕ ಪ್ರೀತಿಯ ಹುಡುಗ ಮಂಜುನಾಥ್ ಪೈ. ಹೋಗ್ತಾ ಹೋಗ್ತಾ ಹೇಳುವುದು ಇಷ್ಟೇ, ಅಪ್ಪ ಅಮ್ಮ ಕೊಡಿ ಮರ್ಯಾದೆ, ಇಲ್ಲದಿದ್ದರೆ ಜೀವನದಲ್ಲಿ ಸಿಗುವುದು ಅದೇ ಪೈಲಾ ಎನ್ನಾರ್ ಆಯಿ ಬಾಬಾ ನಂದರ ಗಾಯ ಬಾಜಿ ದಿನಕ್ಕೆ ಯಾವತ್ತರೆ ಬಾಬಾ ಜೋ ಬಿ ದೇಗಾ ಮಾ ಬಾಪ್ ಕೋತ್ರ ಜಿಂದಗಿ ಮೇ ವೋ ಖಲ್ಲಾಸ್. ಗುರು ಹಿರಿಯರು ಹೇಳಿರುವ ಮಾತು ಇದು, ನಾಲ್ಕೇ ದಿನದ ಜೀವನ. ಮಂಜುನಾಥ್ ಪೈ ಏನು ಹೇಳ್ತಾನಪ್ಪ, ಈ ನಾಲ್ಕು ದಿನದ ಜೀವನದಲ್ಲಿ ನಾಲ್ಕು ಕಾಸು ಸಂಪಾದಿಸಿ, ನಾಲ್ಕು ಜನರನ್ನ ಸಹಾಯ ಮಾಡಿ, ನಾಲ್ಕು ಜನರನ್ನ ಪ್ರೀತಿಸಿ ನಗಿಸಿ ಮನರಂಜಿಸಿ, ಕೊನೆಯಲ್ಲಿ ನಾಲ್ಕು ಭುಜದ ಮೇಲೆ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹೋಯ್ತಾ ಇರೋದೇ ಇಷ್ಟ ಇರುವುದು ಜೀವನ. ಮತ್ತಿನ್ಯಾಗೆ ಮಾಡುವಿರಿ ಕೋಪ ತಾಪ ದ್ವೇಷ, ಖುಷಿಯಿಂದ ಇರ್ರಿ. ಖುಷಿಯಿಂದ ಇರಲಿಕ್ಕೆ ವೇಣು ಧ್ವನಿಯನ್ನ ಸದಾ ಕೇಳಿ. ಸ್ನೇಹಿತರೆ, ಈ ಜೀವನದಲ್ಲಿ ಸಿಗುವ ಎರಡು ಅದ್ಭುತ ಬಹುಮಾನ, ಮೊದಲನೇ ಬಹುಮಾನ ಅರ್ಥ ಮಾಡ್ಕೊಳ್ಳೋ ಜನ, ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ, ಇದುವರೆ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ, ಈಗಿನ ಕ್ಷಣ ನಿಮ್ಮ ಕಡೆ ಏನೇನಿದೆ? ತುತ್ತುವನ್ನ ತಿನ್ನೋಕೆ, ಬೋಗಸ್ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ಮಾನ ಮುಚ್ಚೋಕೆ, ಅಂಗೈ ಅಗಲ ಜಾಗ ಸಾಕು ಹಾಯಾಗಿರೋಕೆ, ಇವೆಲ್ಲ ಇದಾವಲ್ರಿ ಈಗಿನ ಕ್ಷಣ ನಿಮ್ಮ ಕಡೆ? ಇವು ಕೆಲವೊಬ್ಬರಿಗೆ ಕನಸು, ಅದಕ್ಕೆ ಹೇಳುದು ಈಗಿನ ಕ್ಷಣ ತಮ್ಮ ಕಡೆ ಏನೇನಿದೆ ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ. ನೀವು ಬದುಕೋ ಬದುಕು ಎಷ್ಟೋ ಜನರಿಗೆ ಕನಸು. ಮಾಡಿರಿ ಅಪ್ಪೋ ಮಾಡಿ, ಕೆಲಸ ಮಾಡಿರೋ ಕೆಲಸ ಹೆಸರು ಮಾಡಬೇಕು, ಅಥವಾ ನಿಮ್ಮ ಹೆಸರು ತಗೊಂಡ್ರೆ ಕೆಲಸ ಆಗಬೇಕು ಅಂತ ಕೆಲಸ ಮಾಡಿ. ಒಳ್ಳೆ ಕೆಲಸ ಇವತ್ತು ರೈಟ್ ನಾವು ಮಾಡಿ, ಕೆಟ್ಟ ಕೆಲಸ ಮಾತ್ರ ನಾಳೆ ನಾಳೆ ನಾಳೆ ಅಂತ ತಳ್ತಾ ಇರಿ. ಒಳ್ಳೆ ವ್ಯಕ್ತಿಗಳಾಗಿ ಆತ್ಮೀಯರೇ, ಆದರೆ ಎಲ್ಲರ ಪ್ರತಿ ಪ್ರೀತಿಯಿಂದ ಮಾತಾಡವ, ಮನೆಗೆ ಬಂದು ಸ್ವಂತ ತಂದೆ ತಾಯಿ ಮೇಲೆ ಒದರಣವ, ಚೇ ಅಂಥ ವ್ಯಕ್ತಿ ಆಗ್ಲಿಕ್ಕೆ ಹೋಗಬೇಡಿ. ನೆನಪಿರಲಿ, ಮಾತಾಡ ಅವ್ರು ಮಾತಾಡಿ ಮರ್ತಿರ್ತಾರು, ಕೇಳ ಅವ್ರು ನೆನಪಿಟ್ಕೊಂಡು ಕೊರಕ್ತಿರ್ತಾರು. ನಾನು ಮಂಜುನಾಥ್ ಪೈ, ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ, ಇದು 90.4 ಎಫ್ಎಂ KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ಅತಿಥಿ ಬೆಳಗಾವಿ ಕಾಯಂ ಜನತಾ ನ್ಯಾಯಾಲಯ ಅಂದರೆ ಪರ್ಮನೆಂಟ್ ಲೋಕ ಅದಾಲತ್ ಮತ್ತು ಬಾಗಲಕೋಟೆ ಜಿಲ್ಲೆಗಳ ವ್ಯಾಪ್ತಿಯನ್ನು ಒಳಗೊಂಡ ಸದರಿ ಪೀಠದ ಅಧ್ಯಕ್ಷರಾಗಿ ಕಾರ್ಯನಿರತ ಜಿಲ್ಲಾ ನ್ಯಾಯಾಧೀಶರಾದ ಶ್ರೀ ಪಲ್ಲೇದ್ ರವೀಂದ್ರ ಜಡಿಯಪ್ಪ ಅವರು ನಮ್ಮೊಂದಿಗೆ ಇದ್ದಾರೆ ಕಾರ್ಯಕ್ರಮದಲ್ಲಿ. ಸರ್, ತಮಗೆ ಸ್ವಾಗತ ಮತ್ತು ನಮಸ್ಕಾರ.
1: ಥ್ಯಾಂಕ್ ಯು, ನಮಸ್ಕಾರ.
0: ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಕುರಿತು ಕಿರು ಪರಿಚಯ, ಅಲ್ಲಿಂದ ಆರಂಭ ಮಾಡೋಣ.
1: ಬೆಳಗಾವಿ ಹಾಗೂ ಬಾಗಲಕೋಟೆ ಜಿಲ್ಲೆಯ ಸಾರ್ವಜನಿಕರಿಗೆ ಮತ್ತು ವೇಣುಧ್ವನಿ ಶ್ರೋತೃಗಳಿಗೆ ನಮಸ್ಕಾರ. ನಾನು ಜಿಲ್ಲಾ ನ್ಯಾಯಾಧೀಶ ಹಾಗೂ ಅಧ್ಯಕ್ಷರು ಅಂತ ಕಾಯಂ ಜನತಾ ನ್ಯಾಯಾಲಯ ಬೆಳಗಾವಿಯಲ್ಲಿ 27 ಮೇ 2024 ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನನ್ನೊಂದಿಗೆ ವಿವಿಧ ಕ್ಷೇತ್ರಗಳಲ್ಲಿ ಅನುಭವ ಹೊಂದಿರುವಂಥ ಇಬ್ಬರು ವಕೀಲರುಗಳು, ಒಬ್ಬರು ಶ್ರೀಮತಿ ಭಾರತಿ ವಾಳ್ವೇಕರ್ ಅಂತ ಹಾಗೂ ಒಬ್ಬರು ಶ್ರೀಮತಿ ಚೈತನಾ ಮಠಪತಿ ಅಂತ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ತಮ್ಮೊಂದಿಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈ ನಮ್ಮ ಕಾನೂನು ಸೇವೆಗಳ ಪ್ರಾಧಿಕಾರ ಕಾಯ್ದೆ 1987 ಬಗ್ಗೆ, ಅದರಡಿಯಲ್ಲಿ ಕೆಲಸ ನಿರ್ವಹಿಸ್ತಿರ್ತಕ್ಕಂಥ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ನವದೆಹಲಿ ಹಾಗೂ ಪ್ರತಿಯೊಂದು ರಾಜ್ಯದಲ್ಲಿ ಕೆಲಸ ನಿರ್ವಹಿಸ್ತಿರ್ತಕ್ಕಂಥ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ಅದೇ ರೀತಿ ನಮ್ಮ ಹೆಮ್ಮೆಯ ಸಂಸ್ಥೆ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು, ಈ ಕುರಿತಂತೆ ಸಂಕ್ಷಿಪ್ತವಾಗಿ ತಮಗೆ ಹೇಳೋದು ಅಂತ ಹೇಳಿದರೆ, ಕೇಂದ್ರ ಸರ್ಕಾರ 1987 ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಕಾಯ್ದೆ ಅಂತ ರಚನೆ ಮಾಡಿತು. ಅದರಡಿಯಲ್ಲಿ ಏಪ್ರಿಲ್ 19, 1997 ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಅಂತ ಬೆಂಗಳೂರಲ್ಲಿ ರಚನೆ ಆಯಿತು. ಮೊದಲು ಅದಕ್ಕೆ ಲೀಗಲ್ ಏಡ್ ಬೋರ್ಡ್ ಅಂತ ಕರೀತಾ ಇದ್ರು. ತಮಗೆಲ್ರಿಗೂ ಗೊತ್ತಿರೋ ಹಾಗೆ ಅಥವಾ ಗೊತ್ತಿರದೇ ಇದ್ರೆ ಈ ಮೂಲಕ ತಮಗೆ ತಿಳಿಸುವುದೇನಂತ ಹೇಳಿದ್ರೆ, ಮುಖ್ಯ ಉದ್ದೇಶ ಉಚಿತ ಮತ್ತು ಯೋಗ್ಯ ಕಾನೂನು ಸೇವೆಗಳನ್ನು ಸಾರ್ವಜನಿಕರಿಗೆ ಒದಗಿಸಿಕೊಡುವುದು. ಅಂದರೆ ಕಾನೂನು ಅರಿವು ಮತ್ತು ನೆರವು. ಅರಿವು ಅಂತ ಹೇಳಿದರೆ ಕಾನೂನಿನ ಬಗ್ಗೆ ತಿಳುವಳಿಕೆ ಮೂಡಿಸೋದು. ನೆರವು ಅಂತ ಹೇಳಿದರೆ ಬಡವರಿಗೆ, ವೀಕರ್ ಸೆಕ್ಷನ್ ಆಫ್ ದಿ ಸೊಸೈಟಿ ಅಂತ ಏನು ಹೇಳ್ತೀವಿ, ಅವರಿಗೆ ನಮಗೆ ಹಣಕಾಸಿನ ತೊಂದರೆ ಆಗಿದೆ ಅಂತ ನೊಂದು ಮನೆಯಲ್ಲಿ ಕುಳಿತುಕೊಳ್ಳದೆ ಅವರ ಹಕ್ಕುಗಳು ನಷ್ಟವಾದರೆ ಅದಕ್ಕೆ ಒಂದು ಧೈರ್ಯ ತುಂಬುವಂತ ಕಾನೂನಿನ ಮಾಹಿತಿ ಕೊಟ್ಟು ಅವರಿಗೆ ನೆರವನ್ನು ನೀಡಿ ಉಚಿತವಾಗಿ ವಕೀಲರ ಸೇವೆನ ಒದಗಿಸಿ ಅವರವರ ಪ್ರಕರಣಗಳನ್ನು ಯಾವ್ಯಾವ ನ್ಯಾಯಾಲಯದಲ್ಲಿ ಇರುತ್ತೋ ಅವನ್ನು ನಡೆಸೋಕ್ಕೆ ಸಹಾಯ ಮಾಡುವಂಥ ಮುಖ್ಯ ಉದ್ದೇಶ ಇಟ್ಕೊಂಡು ಜಾರಿಗೆ ತಂದಂಥ ಒಂದು ಕಾಯ್ದೆ. ಆ ಕಾಯ್ದೆಯಲ್ಲಿ ಕೆಲಸ ನಿರ್ವಹಿಸ್ತಿರ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ಅದಕ್ಕೆ ಕಾಲ್ಸಾ ಅಂತ ಕರಿತೀವಿ, ಅದೊಂದು ಹೆಮ್ಮೆಯ ಸಂಸ್ಥೆಯಾಗಿದೆ. ಅದರಡಿಯಲ್ಲಿಯೇ ಈಗ ನಾವು ಪ್ರತಿಯೊಂದು ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ತಾಲೂಕಾ ಮಟ್ಟದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಕೆಲಸ ನಿರ್ವಹಿಸ್ತಾ ಇವೆ. ಶ್ರೋತೃಗಳೇ,
0: ಬಹಳ ಉತ್ತಮವಾಗಿ ತಿಳಿಸಿದ್ರಿ. ಸ್ನೇಹಿತರೆ, ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ, ಇದು 90.4 ಎಫ್ಎಂ KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ಕಾಯಂ ಜನತಾ ನ್ಯಾಯಾಲಯದ ಬಗ್ಗೆ ಮಾತನಾಡೋಣ, ಅದರ ಹಿನ್ನೆಲೆ ಕುರಿತು ಸ್ವಲ್ಪ.
1: ಕಾಯಂ ಜನತಾ ನ್ಯಾಯಾಲಯವನ್ನು ಅಂತ ಒಂದು ಏನು ಕಾನ್ಸೆಪ್ಟ್ ಇದೆ ಅದರ ಒಂದು ವಿಚಾರವಾಗಿ ನಿಮ್ಗೆ ಹೇಳಬೇಕು ಅಂತ ಹೇಳಿದರೆ, ಆರ್ಥಿಕ ಅಥವಾ ಇತರ ವೈಕಲ್ಯತೆಗಳ ಕಾರಣದಿಂದಾಗಿ ಯಾವುದೇ ನಾಗರಿಕರು ನ್ಯಾಯವನ್ನು ಪಡೆಯುವ ಅವಕಾಶಗಳಿಂದ ವಂಚಿತರಾಗಬಾರದು ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಸಮಾಜದ ಬಡ, ಅವಕಾಶ ವಂಚಿತ ಹಾಗೂ ದುರ್ಬಲ ವರ್ಗಗಳಿಗೆ ಉಚಿತ ಮತ್ತು ಸಮರ್ಥ ಕಾನೂನು ಸೇವೆಗಳನ್ನು ಒದಗಿಸುವುದು, ಕಾನೂನು ವ್ಯವಸ್ಥೆಯ ಕಾರ್ಯಾಚರಣೆಯು ಸಮಾನ ಅವಕಾಶದ ಆಧಾರದ ಮೇಲೆ ನ್ಯಾಯವನ್ನು ಉತ್ತೇಜಿಸುವ ಉದ್ದೇಶದಿಂದ ಕಾಯಂ ಜನತಾ ನ್ಯಾಯಾಲಯವನ್ನು ಸ್ಥಾಪಿಸಲಾಗಿದೆ. ಇದನ್ನು 1987 ಕಾನೂನು ಸೇವೆಗಳ ಪ್ರಾಧಿಕಾರ ಕಾಯ್ದೆಯ ಕಲಂ 22, ಉಪಕಲಂ 1 ಕಾಯಂ ಜನತಾ ನ್ಯಾಯಾಲಯವನ್ನು ಸ್ಥಾಪಿಸಲಾಗಿದೆ. ಬೆಳಗಾವಿಯಲ್ಲಿ ನಮ್ಮ ಹೊಸ ನ್ಯಾಯಾಲಯಗಳ ಕಟ್ಟಡಗಳೇನಿವೆ ಅದರಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕಟ್ಟಡದ 1ನೇ ಮಹಡಿಯಲ್ಲಿ ನಮ್ಮ ಬೆಳಗಾವಿಯ ಕಾಯಂ ಜನತಾ ನ್ಯಾಯಾಲಯ ಇದೆ. ಶ್ರೋತೃಗಳೇ, ಸಾರ್ವಜನಿಕರ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ, ಈ ನಮ್ಮ ಬೆಳಗಾವಿಯ ಕಾಯಂ ಜನತಾ ನ್ಯಾಯಾಲಯದ ವ್ಯಾಪ್ತಿ ಬೆಳಗಾವಿಯ ಜಿಲ್ಲೆ ಹಾಗೂ ಬಾಗಲಕೋಟೆ ಜಿಲ್ಲೆಯನ್ನು ಒಳಗೊಂಡಿರುತ್ತದೆ.
0: ಸರ್, ಸಾರ್ವಜನಿಕರಿಗೆ ಯಾವೆಲ್ಲ ಉಪಯುಕ್ತ ಸೇವೆಗಳು ಲಭ್ಯ, ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
1: ತಮ್ಮ ಗಮನಕ್ಕೆ ತರೋಕ್ಕೆ ಇಷ್ಟಪಡ್ತೇನೆ. ಸಾಮಾನ್ಯವಾಗಿ ಉಪಯುಕ್ತ ಸೇವೆಗಳು ಅಂತ ದಿನಬಳಕೆಯಲ್ಲಿ ಎಲ್ರಿಗೂ ಗೊತ್ತಿರುತ್ತದೆ. ಹಾಗೆ ಕಾನೂನು ಯಾವುಗಳನ್ನ ಸಾರ್ವಜನಿಕ ಉಪಯೋಗಿ ಸೇವೆಗಳನ್ನ ಪಬ್ಲಿಕ್ ಯುಟಿಲಿಟಿ ಸರ್ವಿಸಸ್ ಅಂತ ಗುರುತಿಸಿದೆ ಅನ್ನೋಂತ ನೋಡೋದಾದ್ರೆ ಕಲಂ 22A(b) ಈ ರೀತಿ ವಿವರಿಸಲಾಗಿದೆ. ತಮ್ಮೆಲ್ಲರ ಗಮನಕ್ಕೆ ತರೋದಾದ್ರೆ, ಪ್ರಯಾಣಿಕರನ್ನ ಅಥವಾ ಸರಕುಗಳನ್ನ ವಾಯುಮಾರ್ಗ, ರಸ್ತೆ ಅಥವಾ ಜಲಮಾರ್ಗದ ಮೂಲಕ ಸಾಗಿಸುವ ಸಾಗಾಣಿಕೆ ಸೇವೆಗಳು ಅಂತ ಹೇಳ್ತೀವಿ. ಅಂದರೆ ಸಾರ್ವಜನಿಕರಿಗೆ ರಸ್ತೆ ಮುಖಾಂತರ, ಜಲಮಾರ್ಗದ ಮುಖಾಂತರ, ವಾಯುಮಾರ್ಗದ ಮುಖಾಂತರ ಕೊಂಡೊಯ್ಯುವಂಥ ಸಾಗಾಣಿಕೆ ಸೇವೆಗಳು. ಇಂಥ ಉಪಯುಕ್ತ ಸೇವೆಗಳು, ಈ ಸೇವೆಗಳಲ್ಲಿ ಉಂಟಾಗಬಹುದಾದಂಥ ಕುಂದು ಕೊರತೆ ತೊಂದರೆ ಏನಾದರೂ ಅಂದರೆ ವಾಹನ ಅಪಘಾತದ ಪ್ರಕರಣಗಳನ್ನು ಹೊರತುಪಡಿಸಿ ಅವುಗಳಿಗೆ ಟ್ರಿಬ್ಯುನಲ್ ಅಂತ ಇರುತ್ತೆ, ಇವುಗಳಿಂದ ನೊಂದಂಥ ವ್ಯಕ್ತಿಗಳು ತಾವು ಪರಿಹಾರನ ಕೇಳಿ ನಮ್ಮ ಖಾಯಂ ಜನತಾ ನ್ಯಾಯಾಲಯಕ್ಕೆ ಬರಬಹುದು. ಹಾಗೆ ಅಂಚೆ, ಟೆಲಿಗ್ರಾಫ್ ಅಥವಾ ದೂರವಾಣಿ ಸೇವೆಗಳು, ಉದಾಹರಣೆಗೆ ನಿಮ್ಮ ಆತ್ಮೀಯರಿಗೆ ಯಾವುದಾದ್ರೊಂದು ನೌಕರಿ ವಿಷಯವಾಗಿ ದೂರದ ಬೆಂಗಳೂರಿನಿಂದನೋ, ಹುಬ್ಬಳ್ಳಿಯಿಂದನೋ ಅಥವಾ ಮುಂಬೈನಿಂದನೋ ನಿಮಗೊಂದು ಮೆಸೇಜ್ ಕಳಿಸ್ಕೊಟ್ಟಿರ್ತಾರೆ, ಟೆಲಿಗ್ರಾಮ್ ಬಂದಿರುತ್ತೆ, ಒಂದು ಅಂಚೆ ಬಂದಿರುತ್ತೆ, ಅದನ್ನು ಸರಿಯಾದ ಸಮಯದಲ್ಲಿ ಅಂಚೆ ಇಲಾಖೆಯವರು ನಿಮಗೆ ತಲುಪಿಸದೆ ಹೋದರೆ ಅಥವಾ ಟೆಲಿಗ್ರಾಮ್ ನಿಮಗೆ ತಲುಪದೆ ಹೋದರೆ ಅದರಿಂದ ಆಗುವ ಒಂದು ಏನು ತೊಂದರೆ ಏನಿದೆಯಲ್ಲ ಆ ಕುರಿತು ನಿಮಗೆ ನಷ್ಟವಾದಲ್ಲಿ ಆ ನಷ್ಟಕ್ಕೆ ಪರಿಹಾರ ಕೇಳಿ ನೀವು ಜನತಾ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ತರಬಹುದು. ಇನ್ನು ಸಾರ್ವಜನಿಕರಿಗೆ ವಿದ್ಯುತ್ತು, ಬೆಳಕು ಅಥವಾ ನೀರಿನ ಸರಬರಾಜು ಮಾಡುವ ಸಂಸ್ಥೆ, ಇದ್ರ ಬಗ್ಗೆ ಹೇಳೋದಾದರೆ ಈಗ ನಮ್ಮಲ್ಲಿ ಹೆಸ್ಕಾಮ್ ಅಂತ ಇದೆ, ಅವರೇ ಎಲ್ರಿಗೂ ವಿದ್ಯುತ್ತನ್ನು ಪೂರೈಕೆ ಮಾಡ್ತಾ ಇದ್ದಾರೆ. ಅದರಿಂದ ಅಂದರೆ ವಿದ್ಯುತ್ ಶಕ್ತಿಯಿಂದ ನಿಮಗೇನಾದರೂ ಹಾನಿ ಉಂಟಾದರೆ ಪ್ರಮುಖವಾಗಿ ಈ ಬೆಳಗಾವಿ ಮತ್ತು ಬಾಗಲಕೋಟೆ ಕೆಲ ಭಾಗದ ಜಿಲ್ಲೆಗಳಲ್ಲೇ ರೈತರಿಗೆ ಏನು ಅನಾನುಕೂಲ ಆಗಿದೆ ಅಂತ ಹೇಳಿದರೆ, ವಿದ್ಯುತ್ ಶಕ್ತಿಯ ಅವಘಡದಿಂದಾಗಿ ಅವರ ಬೆಳೆ ಸುಟ್ಟೋಗಿದೆ, ಆಸ್ತಿ ಪಾಸ್ತಿಗಳು ನಷ್ಟವಾಗಿವೆ, ಅತ್ಯಮೂಲ್ಯವಾದ ಜೀವಗಳು ಕೂಡ ಕಳ್ಕೊಂಡಿದ್ದಾರೆ. ಆಗ ಪರಿಹಾರವನ್ನು ಕೋರಿ, ಪರಿಹಾರ ಬೇಕು ಅಂತ ನೀವು ನಮ್ಮ ಖಾಯಂ ಜನತಾ ನ್ಯಾಯಾಲಯಕ್ಕೆ ಬರಬಹುದು, ಅರ್ಜಿ ಸಲ್ಲಿಸಬಹುದು. ಇನ್ನು ನೀರು ಸರಬರಾಜಿನಲ್ಲಿ ವ್ಯತ್ಯಯವಾದರೆ ಪ್ರತಿಯೊಂದಕ್ಕೂ ಬಂದು ನೀವು ಖಾಯಂ ಜನತಾ ನ್ಯಾಯಾಲಯದಲ್ಲಿ ಅರ್ಜಿ ಹಾಕಿ ಪರಿಹಾರ ಕೋರಿ ಅಂತ ಹೇಳೋ ಬದಲು ನಿಮಗೆ ಸಹಿಸಲು ಸಾಧ್ಯವಾದಂಥ ಸಣ್ಣ ಪುಟ್ಟ ವಿಚಾರಗಳನ್ನು ಅಲ್ಲೇ ಬಗೆಹರಿಸಿಕೊಳ್ಬೋದಂತ ನಿಮ್ಮ ಇಚ್ಛೆ ಇದ್ದರೆ ನಾವು ಯಾರೂ ನಿಮಗೆ ಕೋರ್ಟಿಗೆ ಬನ್ನಿ ಅಂತ ಹೇಳೋದಿಲ್ಲ. ಆದರೆ ಇಂಥ ಸೇವೆಗಳಲ್ಲಿ ವ್ಯತ್ಯಯ ಉಂಟಾದರೆ, ಅನಾನುಕೂಲತೆ ಆದರೆ ನೊಂದು ಮನೆಯಲ್ಲಿ ಕುಳಿತುಕೋಬೇಡಿ, ಪರಿಹಾರ ಕೇಳಿ ನಮ್ಮ ಹತ್ರ ಬನ್ನಿ. ಇನ್ನು ಆಸ್ಪತ್ರೆ ಅಥವಾ ಔಷಧಾಲಯಗಳಿಗೆ ಸಂಬಂಧಿಸಿದ ಸೇವೆಗಳು, ಸಾರ್ವಜನಿಕರೇ ನಿಮಗೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಕಾನೂನುಗಳು ಬಂದ ನಂತರ ಸಾಕಷ್ಟು ಜನರಿಗೆ ಅವೇರ್ನೆಸ್ ಬಂದಿದೆ. ಸರ್ಕಾರಗಳು ಸಾರ್ವಜನಿಕರ ಆರೋಗ್ಯ ಮತ್ತು ಅವರ ಭವಿಷ್ಯದ ಬಗ್ಗೆ ಚಿಂತನೆಗಳು ಮಾಡ್ತಾ ಇವೆ, ಕಾರ್ಯರೂಪಕ್ಕೆ ತರ್ತಾ ಇವೆ. ಈ ನಿಟ್ಟಿನಲ್ಲಿ ಆವಾಗೊಂದು ಇವಾಗೊಂದು ಪತ್ರಿಕೆಗಳತ್ತ ಓದ್ತಿರ್ತೀರಿ, ಕೇಳ್ತಿರ್ತೀರಿ, ಇಲ್ಲ ಸರ್ ವೈದ್ಯರ ನಿರ್ಲಕ್ಷ್ಯತನದಿಂದ ಗಾಯಗಳಾದವು, ವೈದ್ಯರ ನಿರ್ಲಕ್ಷ್ಯತನದಿಂದ ಸಾವಾಯಿತು, ಅಥವಾ ದಿನಾಂಕ ಮೀರಿದ ಔಷಧಗಳನ್ನು ಪೂರೈಕೆ ಮಾಡಿದರು, ಎಕ್ಸ್ಪೈರ್ಡ್ ಮೆಡಿಸಿನ್ಸ್ ವೇರ್ ಸಪ್ಲೈಡ್ ಅಂತ ಏನು ಹೇಳ್ತೀರಿ, ಅವುಗಳನ್ನು ತೆಗೆದುಕೊಂಡು ಜನರಿಗೆ ಅನಾನುಕೂಲ ಆಯಿತು ಅಂತ, ಇವುಗಳಿಂದ ನಿಮಗೆ ತೊಂದರೆ ಆಗಿದ್ದರೆ, ನಷ್ಟ ಆಗಿದ್ದರೆ ಪರಿಹಾರ ಕೇಳಿ, ಇಂಥ ಸೇವೆಗಳಿಂದ ತೊಂದರೆ ಆಗಿದೆ ಅಂತ, ಇದು ಕೂಡ ಒಂದು ಉಪಯುಕ್ತ ಸೇವೆ ಆಗಿರೋದ್ರಿಂದ ನೀವು ಖಾಯಂ ಜನತಾ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಬಹುದು. ಇನ್ನು ವಿಮೆ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಂತೆ ಎಲ್ರಿಗೂ ಗೊತ್ತಿರೋ ವಿಚಾರ, ಅದರಲ್ಲಿ ನಿಮಗೆ ಇತ್ತೀಚಿನ ದಿನಗಳಲ್ಲಿ ನನ್ನ ಗಮನಕ್ಕೆ ಬಂದಿರೋ ಹಾಗೆ ಬೆಳೆ ವಿಮೆ ಅಂದರೆ ನಿಮ್ಮ ಜಮೀನಲ್ಲಿ ಬೆಳೆದಂಥ ಬೆಳೆಗಳಿಗೆ ನೀವು ಕಂತು ಏನು ಪ್ರೀಮಿಯಮನ್ನು ಕಟ್ಟಿರ್ತೀರಿ, ಕಂತು ಕಟ್ಟಿರ್ತೀರಿ, ಬೆಳೆ ಹಾನಿಯಾದಾಗ ನಿಮಗೆ ನಷ್ಟವಾದಾಗ ಸಂಬಂಧಪಟ್ಟ ಕಂಪನಿಯವರು ನಿಮಗೆ ಪರಿಹಾರ ಕೊಡಬೇಕು. ಕೊಡಲು ತಪ್ಪಿದರೆ ಅಥವಾ ಕೊಟ್ಟರು ಎಷ್ಟು ನಿಗದಿಯಾಗಿರ್ತದೆ ಅಷ್ಟನ್ನು ಕೊಡಲು ಅವರು ವಿಫಲರಾದರೆ ಅದಕ್ಕೆ ಪರಿಹಾರ ಕೇಳಿ ನೀವು ಖಾಯಂ ಜನತಾ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು ವಸತಿ ಮತ್ತು ಸ್ಥಿರಾಸ್ತಿಗಳಿಗೆ ಸಂಬಂಧಿಸಿದಂಥ ಸೇವೆಗಳು, ನಿಮ್ಮ ಪ್ರಾಪರ್ಟಿಗೆ ಸಂಬಂಧಪಟ್ಟಂಥ ಏನಾದರೂ ನಿಮಗೆ ಅನಾನುಕೂಲತೆಗಳಿದ್ದರೆ, ಅನ್ಯಾಯ ಆಗಿದ್ದರೆ, ಅದನ್ನು ತೊಂದರೆ ಆಗಿದ್ದರೆ ಪರಿಹಾರ ಕೇಳಿ ಬರಬಹುದು. ಬ್ಯಾಂಕಿಂಗ್ ಹಾಗೂ ಹಣಕಾಸು ಸಂಸ್ಥೆಗಳಿಗೆ ಸಂಬಂಧಿಸಿದ ಸೇವೆಗಳು, ಇಂಥ ವಿಚಾರಗಳಲ್ಲಿ ಇತ್ತೀಚಿನ ಪ್ರಕರಣಗಳನ್ನು ಗಮನಿಸಿದಾಗ ಬ್ಯಾಂಕಿನ ಒಂದು ಮೂಲ ಸೌಕರ್ಯ, ಬ್ಯಾಂಕಿನಿಂದ ಸಾಲ ಸೌಲಭ್ಯ ತೆಗೆದುಕೊಂಡು, ಹಣಕಾಸುಗಳಿಂದ ಸಾಲ ಸೌಲಭ್ಯ ತೆಗೆದುಕೊಂಡು ನಿಗದಿತ ವೇಳೆಯಲ್ಲಿ ಮರುಪಾವತಿ ಮಾಡದೇ ಇದ್ದರೆ ಅಂಥ ಸಂಸ್ಥೆಗಳಿಗೆ ಹಾನಿ ಉಂಟಾಗುತ್ತೆ, ಸಾರ್ವಜನಿಕರ ಹಣ ಅದರಲ್ಲಿ ಇರುತ್ತೆ, ಅದರಿಂದ ತೊಂದರೆಗೊಳಗಾದವರು ನಮ್ಮ ಜನತಾ ನ್ಯಾಯಾಲಯಕ್ಕೆ ಬಂದು ಪ್ರಕರಣಗಳನ್ನು ಸಲ್ಲಿಸ್ತಾರೆ. ಇದರರ್ಥ ಬ್ಯಾಂಕುಗಳು ಮಾತ್ರ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಮಾತ್ರ ಬರಬೇಕು ಅಂತಲ್ಲ, ಅವರಿಗೆ ನೀವು ಹಣನ ತುಂಬಿರ್ತೀರಿ, ಪಾವತಿ ಮಾಡಿರ್ತೀರಿ, ಆದರೂ ನಿಮ್ಮ ವಾಹನಗಳನ್ನು ಜಪ್ತಿ ಮಾಡ್ತಿರ್ತಾರೆ, ಅಥವಾ ಇನ್ನೂ ಕೆಲವು ಸಾರಿ ನಿಮ್ಮಿಂದ ಜಾಸ್ತಿ ಕಟ್ಕೊಂಡು ಮತ್ತೆ ನೋಟಿಸ್ ಕೊಟ್ಟಿರ್ತಾರೆ. ಅಂಥವುಗಳಿಂದ ನಿಮಗೆ ತೊಂದರೆ ಆದಾಗ ಅದರ ಪರಿಹಾರ ಕೋರಿ ನಮ್ಮ ಖಾಯಂ ಜನತಾ ನ್ಯಾಯಾಲಯಕ್ಕೆ ಬರಬಹುದು. ಇನ್ನು ಶಿಕ್ಷಣ ಅಥವಾ ಶೈಕ್ಷಣಿಕ ಸಂಸ್ಥೆಗಳ ಸೇವೆಗಳು, ಈಗ ನಾವು ವಿಚಾರವಾಗಿ ಸ್ವಲ್ಪ ಸೂಕ್ಷ್ಮವಾಗಿ ಹೇಳೋದು ಅಂತ ಹೇಳಿದರೆ, ಕೆಲವು ವಿದ್ಯಾರ್ಥಿಗಳಿಂದ ಟ್ಯೂಷನ್ ಫೀಗಳನ್ನು ಕಟ್ಕೊಂಡು, ಅಂದರೆ ಆ ವರ್ಷದ ಸ್ಕೂಲ್ ಅಥವಾ ಕಾಲೇಜ್ ಫೀನನ್ನು ಕಟ್ಟಿಸ್ಕೊಂಡು ಅವರಿಗೆ ಸರಿಯಾಗಿ ಪರೀಕ್ಷೆಗಳ ಬಗ್ಗೆ ತಿಳುವಳಿಕೆ ನೀಡದೆ ಅಥವಾ ಅವರ ಪರೀಕ್ಷೆಗೆ ಕುಳಿತುಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡದೆ ಹೋದರೆ ಅದರಿಂದ ಅವ್ರಿಗೆ ಶೈಕ್ಷಣಿಕವಾಗಿ ತೊಂದರೆ ಉಂಟಾದರೆ ಅವರು ಪರಿಹಾರ ಕೇಳಿ ಅರ್ಜಿ ಸಲ್ಲಿಸಬಹುದಾಗಿದೆ. ಇನ್ನು ಶಿಕ್ಷಣ ಮತ್ತು ಶೈಕ್ಷಣಿಕ ಸಂಸ್ಥೆಗಳ ಸೇವೆಗಳ ಕುರಿತಂತೆಯೇ ನಮ್ಮ ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ಬಂದಂಥ ಒಂದು ವಿಚಾರವಾಗಿ ಹೇಳೋದಾಯಿತು ಅಂತ ಹೇಳಿದರೆ, ಅವರು ಶಿಕ್ಷಣ ಸಂಸ್ಥೆಯವರು ಒಬ್ಬ ಖಾಸಗಿ ಇಂಜಿನಿಯರ್ ಅವರನ್ನು ಕರೆದು ತಮ್ಮ ಕಟ್ಟಡಕ್ಕೆ ಒಂದು ನೀಲಾಕ್ಷ ತಯಾರಿಸಿ ಕಟ್ಟಡ ಕಟ್ಟಿಕೊಡ್ಬೇಕಂತ ಒಂದು ಎಗ್ರಿಮೆಂಟ್ ಮಾಡ್ಕೊಂಡಿದ್ರು. ಅದ್ರ ಪ್ರಕಾರ ಅದು ಮುಂದೆ ಆ ಬೋರ್ಡ್ನವ್ರು ಚೇಂಜ್ ಆದ್ರು ಅಂತಾನು, ಆಡಳಿತ ಮಂಡಳಿ ಬದಲಾಯಿತು ಅಂತ ಆ ಇಂಜಿನಿಯರ್ ಬಿಟ್ಟು ಬೇರೆ ಇಂಜಿನಿಯರ್ ನೇಮಿಸ್ಕೊಂಡ್ರು. ಮೊದಲಿನ ಇಂಜಿನಿಯರ್ ಅವರಿಗೆ ಅದಕ್ಕೆ ಬಂಡವಾಳ ಹೂಡಿ ಕೆಲಸ ಮಾಡಿದ್ರು, ಅದಕ್ಕೆ ತೊಂದರೆ ಆಗಿದೆ ಅಂತ ಹೇಳಿ ನಮ್ಮಲ್ಲಿ ಬಂದಾಗ ಅವರಿಗೆ ಸೂಕ್ತ ಪರಿಹಾರ ಕೊಟ್ಟು ನಾವು ಕಳಿಸಿಕೊಟ್ಟಿರೋದು ಉಂಟು. ಈ ನಿಟ್ಟಿನಲ್ಲಿ ಇತ್ತೀಚೆಗೆ ಗೃಹ ವಸತಿ ಹಾಗೂ ರಿಯಲ್ ಎಸ್ಟೇಟ್ ಸಂಬಂಧಿಸಿದ ಸೇವೆಗಳು. ಇದರರ್ಥ ಇತ್ತೀಚೆಗೆ ಬೆಳಗಾವಿ ಭಾಗದಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಕೂಡ ರಿಯಲ್ ಎಸ್ಟೇಟ್ ಎನ್ನುವ ವ್ಯವಹಾರ ಬಹಳ ಏನು ಮುಂಚೂಣಿಯಲ್ಲಿ ಕಂಡು ಬರ್ತಾ ಇದೆ. ನಿಮಗೆ ಯಾರಾದರೂ ನಿಮ್ಮ ಈ ಬಿಲ್ಡರ್ ಜೊತೆಗೆ ಆ ವ್ಯವಹಾರದಲ್ಲಿ ತೊಡಗಿರುವ ವ್ಯಕ್ತಿಗಳ ಜೊತೆಗೆ ನೀವು ಎಗ್ರಿಮೆಂಟ್ ಮಾಡಿಕೊಂಡಾಗ ಒಪ್ಪಂದ ಮಾಡ್ಕೊಂಡಿರ್ತೀರಿ, ಅದ್ರ ಪ್ರಕಾರ ನಿಮಗೆ ನಿಗದಿತ ಸಮಯದಲ್ಲಿ ಅವರು ನಿಮಗೆ ಬಿಲ್ಡಿಂಗ್ ಪೊಸೆಷನ್ ಕೊಡದೆ ಹೋದರೆ, ಅಂದರೆ ಸ್ವಾಧೀನ ಕೊಡದೆ ಹೋದರೆ, ಕಟ್ಟಡ ಸ್ವಾಧೀನ ಕೊಡದೆ ಹೋದರೆ, ನೀವು ಅನ್ಕೊಂಡ ರೀತಿಯಲ್ಲಿ ಕಟ್ಟಡ ಬಂದಿರದೇ ಹೋದರೆ, ಅದರ ಕ್ವಾಲಿಟಿ ಕಾಂಪ್ರಮೈಸ್ ಆಗಿದೆ ಅಂತ ಕಂಡು ಬಂದರೆ ಅದರಲ್ಲಿ ಸೇವೆ ವ್ಯತ್ಯಯ ಉಂಟಾಗಿದೆ ಅಂಥೇಳಿ ನಮ್ಮ ಜನತಾ ನ್ಯಾಯಾಲಯಕ್ಕೆ, ಖಾಯಂ ಜನತಾ ನ್ಯಾಯಾಲಯಕ್ಕೆ ಬರಬಹುದು. ಇನ್ನು ಇತ್ತೀಚಿನ ದಿನಗಳಲ್ಲಿ ತಿದ್ದುಪಡಿ ಮೂಲಕ ಮತ್ತೊಂದು ಪ್ರಮುಖವಾದ ಸೇವೆಯನ್ನು ಸೇರಿಸಲಾಗಿದೆ. ಅದೇನು ಅಂತ ಹೇಳಿದರೆ ಧ್ರುವೀಕೃತ ಪೆಟ್ರೋಲಿಯಂ ಅನಿಲ, ಅಂದರೆ LPG ಅಡುಗೆ ಅನಿಲ. ನೀವೇನು ಸಿಲಿಂಡರ್ಗಳನ್ನು ತಗೊಳ್ತೀರಿ, ಅದರ ರಿಫಿಲಿಂಗ್ ಇರ್ಬೋದು, ನಿಮ್ಗೆ ಅಲಾಟ್ಮೆಂಟ್ ಇರ್ಬೋದು, ಅದರಿಂದ ಏನಾದರೂ ತೊಂದರೆ ಉಂಟಾದರೆ ಪರಿಹಾರವನ್ನು ಕೇಳಿ ಖಾಯಂ ಜನತಾ ನ್ಯಾಯಾಲಯಕ್ಕೆ ಬರಬಹುದಾಗಿದೆ. ಇಷ್ಟು ಸೇವೆಗಳು ತಮ್ಮ ಗಮನಕ್ಕೆ ಇರಲಿ.
0: ಇಷ್ಟೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡುತ್ತೆ ಈ ಖಾಯಂ ಜನತಾ ನ್ಯಾಯಾಲಯ. ಸ್ನೇಹಿತರೆ, ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಳಗಾವಿ ಕಾಯಂ ಜನತಾ ನ್ಯಾಯಾಲಯದ ಅಂದ್ರೆ ಪರ್ಮನೆಂಟ್ ಲೋಕ ಅದಾಲತ್ ಮತ್ತು ಬಾಗಲಕೋಟೆ ಜಿಲ್ಲೆಗಳ ವ್ಯಾಪ್ತಿಯನ್ನು ಒಳಗೊಂಡ ಸದರಿ ಪೀಠದ ಅಧ್ಯಕ್ಷರಾಗಿ ಕಾರ್ಯನಿರತ ಜಿಲ್ಲಾ ನ್ಯಾಯಾಧೀಶರಾದ ಶ್ರೀ ಪಲ್ಲೇದ್ ರವೀಂದ್ರ ಜಡಿಯಪ್ಪ ಅವರು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸರ್, ಈಗ ಇಷ್ಟೆಲ್ಲಾ ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡಿದ್ವಿ, ಬೆಳಗಾವಿ ಬಗ್ಗೆ ಮಾತನಾಡೋಣ. ಕಾಯಂ ಜನತಾ ನ್ಯಾಯಾಲಯ ಬೆಳಗಾವಿ ಪಾತ್ರವೇನು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಕಾಯಂ ಜನತಾ ನ್ಯಾಯಾಲಯ ಬೆಳಗಾವಿ ತಮ್ಗೆ ಈ ಮುಂಚೆನೆ ಹೇಳಿದ ಹಾಗೆ 2 ಜಿಲ್ಲೆಗಳ ಮೇಲೆ ಅಧಿಕಾರ ವ್ಯಾಪ್ತಿ ಹೊಂದಿರ್ತೇವೆ. ಇಲ್ಲಿ ಸಾರ್ವಜನಿಕ ಉಪಯುಕ್ತ ಸೇವೆಗಳಂತ ಏನು ನಾವು ಇದುವರೆಗೆ ತಮ್ಮ ಗಮನಕ್ಕೆ ತಗೊಂಡ್ಬಂದಿದ್ದೀವಿ, ತಿಳಿಸಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಪ್ರಕರಣಗಳನ್ನು ತೆಗೆದುಕೊಂಡು ಬಂದಾಗ ಯಾರೂ ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಗಲಿಬಿಲಿಗೆ ಒಳಗಾಗಬೇಡಿ. ಏನಂತ ಹೇಳಿದ್ರೆ, ಏನಿದು ಪ್ರತಿ 3 ತಿಂಗಳಿಗೊಮ್ಮೆ ರಾಷ್ಟ್ರೀಯ ಲೋಕ ಅದಾಲತ್ ಅಂತ ನಡೆಸ್ತಾರೆ, ಜನತಾ ನ್ಯಾಯಾಲಯ ಅಂತ ನಡೆಸ್ತಾರೆ, ಮತ್ತು ಇದೇನು ಖಾಯಂ ಜನತಾ ನ್ಯಾಯಾಲಯ ಅಂತ ಅನ್ಕೋಬೋದು. ತಮ್ಮ ಗಮನಕ್ಕಿರಲಿ, ಜನತಾ ನ್ಯಾಯಾಲಯ ಅನ್ನೋದು ಜನರಿಗೋಸ್ಕರದ ಇರ್ತಕ್ಕಂಥ ನ್ಯಾಯಾಲಯ. ಅಲ್ಲಿ ಪ್ರಕರಣವನ್ನು ನ್ಯಾಯಾಲಯಕ್ಕೆ ಸಲ್ಲಿಸುವಕ್ಕಿಂತ ಮೊದಲೇ ಬಂದು ತಮ್ಮ ಕುಂದುಕೊರತೆ ಸಮಸ್ಯೆಗಳನ್ನು ಸಲ್ಲಿಸಿದಾಗ ನಮ್ಮಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಮೆಂಬರ್ ಸೆಕ್ರೆಟರಿ ಅಂತ ಏನಿದ್ದಾರೆ, ಕಾರ್ಯದರ್ಶಿಗಳು, ಅದನ್ನು ನೋಡಿಕೊಂಡು ಉಭಯ ಪಕ್ಷಗಳನ್ನು ಕರೆಸಿ ಬಗೆಹರಿಸ್ತಾರೆ. ಬಗೆಹರಿದ್ರು ಆ ಸಮಸ್ಯೆ ಇತ್ಯರ್ಥಗೊಂಡ್ರೆ ಅಲ್ಲಿ ಮುಗಿದೋಯ್ತು. ಆ ಸಮಸ್ಯೆ ಇತ್ಯರ್ಥಗೊಳ್ಳದೆ ಹೋದರೆ, ಬಗೆಹರಿದೇ ಇದ್ರೆ, ಅವರು ಬೇರೆ ಬೇರೆ ಕೋರ್ಟ್ಗಳಿಗೆ ಹೋಗಿ ಅರ್ಜಿ ಹಾಕೊಳ್ತಾರೆ. ಆದರೆ ಖಾಯಂ ಜನತಾ ನ್ಯಾಯಾಲಯದಲ್ಲಿ ವಿಶೇಷ ಏನಂತ ಹೇಳಿದ್ರೆ, ನಾವು ಕೂಡ ನಿಮ್ಮನ್ನು ನಮ್ಮ ಹತ್ರ ಬಂದಾಗ ನಿಮ್ಮ ಅರ್ಜಿನ ಪರಿಶೀಲಿಸಿ ಉಭಯ ಪಕ್ಷಗಳನ್ನು ಕರೆಸಿ ಕೂತ್ಕೊಂಡು ಮಾತಾಡಿ ವಿನ್ ವಿನ್ ಸಿಚುವೇಶನ್ ಕ್ರಿಯೇಟ್ ಮಾಡ್ತೀವಿ, ರಾಜಿ ಸಂಧಾನದ ಮೂಲಕ ಬಗೆಹರಿಸ್ತೇವೆ. ಒಂದು ವೇಳೆ ಬಗೆಹರಿಯದೆ ಹೋದರೆ, ನಿಮ್ಮಲ್ಲಿರುವ ಸೂಕ್ತ ದಾಖಲೆಗಳನ್ನು ಪರಿಶೀಲಿಸಿ ನಾವು ನಿಮ್ಮ ಸಾಕ್ಷಿ ವಿಚಾರಣೆ ಮಾಡಿ ಕಾನೂನಿನ ಪ್ರಕಾರ ನ್ಯಾಯೋಚಿತವಾಗಿ ತೀರ್ಮಾನವನ್ನು ಕೂಡ ನೀಡುತ್ತೇವೆ. ಈ ನಿಟ್ಟಿನಲ್ಲಿ ನಮ್ಮ ಬೆಳಗಾವಿಯ ಖಾಯಂ ಜನತಾ ನ್ಯಾಯಾಲಯ ಪ್ರತಿ ದಿವಸ ಕಾರ್ಯಾಚರಣೆ ಮಾಡ್ತಾ ಇರ್ತದೆ. ಇದರಲ್ಲಿ ನಾವು 3 ಜನ ಕೂತ್ಕೊಂಡಿರ್ತೇವೆ. ಸಾಕಷ್ಟು ಪ್ರಕರಣದ ಸಂಖ್ಯೆಗಳನ್ನು ಹಾಕಿದ್ದಾರೆ. ಮಲ್ಲಿ ಸ್ವತಂತ್ರ ಮತ್ತು ನಿಷ್ಪಕ್ಷವಾದ ಮುಖೇತನ, ಅಂದರೆ ತಮ್ಮ ಜೊತೆಗೆ ಪಾರದರ್ಶಕವಾಗಿ ನಿಮ್ಮ ಪರಿಹಾರಕ್ಕೆ ಈ ರೀತಿ ದಾರಿ ಇದೆ, ನೀವು ಕೇಳುವ ಹಣಕ್ಕೆ ಇಷ್ಟನ್ನ ತಗೊಂಡ್ರೆ ನಿಮ್ಗೆ ಸೂಕ್ತವಾಗಿರುತ್ತದೆ ಅಂತ ಇಬ್ಬರು ಪಕ್ಷಗಾರಿಗೆ ತಿಳಿಸಿದಾಗ ಅವರು ಒಪ್ಪಿಕೊಳ್ತಾರೆ. ಆಮೇಲೆ ಒಪ್ಪಿಕೊಳ್ಳುವಂಥ ಸಂದರ್ಭವನ್ನು ನಾವು ತಿಳಿಸಿ ಹೇಳ್ತೇವೆ, ಕಾನೂನೇನು ಅಂತ ಒಪ್ಕೊಂಡ ನಂತರ ಅಂಥ ಒಂದು ಸಮಸ್ಯೆಗಳನ್ನು ಬಗೆಹರಿಸಿ ಜನತಾ ನ್ಯಾಯಾಲಯ ಅವರಲ್ಲಿ ಒಂದು ಸೌಹಾರ್ದಯುತವಾದಂಥ ಒಂದು ಸಂಬಂಧ ಮುಂದುವರಿಯಲಿ ಅನ್ನೋ ವಿಚಾರವಾಗಿ ನಾವು ಇದ್ರ ಮೂಲಕ ಪ್ರಯತ್ನ ಪಡ್ತಾ ಇದ್ದೇವೆ.
0: ಖಂಡಿತ ಸರ್. ಸರ್, ಅಂಶಗಳ ಬಗ್ಗೆ ಸ್ವಲ್ಪ ತಿಳಿಸಿ.
1: ನಮ್ಮ ಖಾಯಂ ಜನತಾ ನ್ಯಾಯ ಬೆಳಗಾವಿಯಲ್ಲಿ ನಾನು ಜಿಲ್ಲಾ ನ್ಯಾಯಾಧೀಶ ಅಧ್ಯಕ್ಷರಂತ, ಆಮೇಲೆ 2 ಸದಸ್ಯರಂತ ಈ ಸ್ವಾಗತದಲ್ಲೇ ತಮಗೆ ಹೇಳಿದ ಹಾಗೆ ಕೆಲಸ ನಿರ್ವಹಿಸ್ತಾ ಇದ್ದೇವೆ. ನಿಮ್ಮ ಸಮಸ್ಯೆಗಳನ್ನು ಸಾರ್ವಜನಿಕ ಉಪಯುಕ್ತ ಸೇವೆಗಳ ಇಂದ ಉಂಟಾದ ಸಮಸ್ಯೆಗಳನ್ನು ತಗೊಂಡು ಅರ್ಜಿ ಮುಖಾಂತರ ನಮ್ಮಲ್ಲಿ ಬಂದಾಗ ಒಂದು ಪ್ರಮುಖವಾದ ಅಂಶ ಏನು ಅಂತ ಹೇಳಿದ್ರೆ, ಯಾವುದೇ ನ್ಯಾಯಾಲಯದ ಅಂದರೆ ಶುಲ್ಕ ಪಾವತಿಸುವ ಹಾಗಿಲ್ಲ, ಫ್ರೀ. ಇಲ್ಲಿ ಬಂದು ಉಚಿತವಾಗಿ ನೀವು ಅರ್ಜಿ ಸಲ್ಲಿಸಬಹುದಾಗಿದೆ. ಆ ನಂತರ ನೀವು ಒಂದು ಸಾರಿ ಅರ್ಜಿ ಸಲ್ಲಿಸಿದ ನಂತರ ನಮ್ಮ ಹತ್ರ ಬೇರೆ ನ್ಯಾಯಾಲಯಗಳಿಗೆ ಅದೇ ಸಮಸ್ಯೆಯ ಮೇಲೆ ಅಥವಾ ಅದೇ ಒಂದು ತೊಂದರೆಯನ್ನ ಹೇಳಿಕೊಂಡು ಬೇರೆ ಪ್ರಕರಣ ಹಾಕುವಂತಿಲ್ಲ. ಆ ನಂತರ ಇಲ್ಲಿ ನಮ್ಮುಂದೆ ಬಂದಂತಹ ನಿಮ್ಮ ಸಮಸ್ಯೆನ ನಾವು ಕೂಲಂಕುಷವಾಗಿ ಪರಿಶೀಲಿಸಿ ಎದುರುದಾರನ್ನ ಕರೆಸಿ ಅವರಿಗೆ ಒಂದು ತಕರಾರುಗಳೇನಿದ್ರೆ ಸಲ್ಲಿಸಕ್ಕೆ ಅವಕಾಶ ಕೊಟ್ಟು ಆ ನಂತರ ಕೂಡ ಅದರಲ್ಲಿ ಇರುವ ರಾಜಿ ಯೋಗ್ಯ ಅಂಶಗಳ ಬಗ್ಗೆ ಕುರಿತು ಚರ್ಚೆ ಮಾಡಿ ಅವರಿಗೆ ಮನವರಿಕೆ ಮಾಡಿಕೊಡ್ತೇವೆ. ಇದರಲ್ಲಿ ಈ ಪ್ರಕರಣ ಮುಂದುವರಿಸೋದ್ರಲ್ಲಿ ಅರ್ಥ ಇಲ್ಲ, ನೀವು ಕೊಡಬೇಕಾಗ್ತದೆ, ಅವ್ರು ಕೊಟ್ಟಮೇಲೆ ನೀವು ಇಷ್ಟಕ್ಕೆ ಯೋಗ್ಯತೆ ನೀವು ತಗೊಳ್ಬೇಕಾಗ್ತದೆ ಅಂತ ಇವ್ರಿಗೂ ಅರ್ಜಿದಾರರಿಗೂ ಹೇಳ್ತೇವೆ. ಒಂದು ವೇಳೆ ಅವರಲ್ಲಿ ಸಂಧಾನ ಏರ್ಪಡದಿದ್ರೆ ಪ್ರಕರಣ ನಾನು ಇಡ್ಸ್ಕೊಂಡು ಹೋಗಿ ಅದ್ರ ಮೂಲಕ ನಾವೇನ್ ಮಾಡ್ತೇವೆ, ಅವರವ್ರ ಏನು ಸಾಕ್ಷಿಗಳನ್ನ ದಾಖಲಿಸ್ಕೊಂಡು ಅವರು ಕೊಟ್ಟಂತ ದಾಖಲೆಗಳ ಆಧಾರದ ಮೇಲಿಂದ ನಾವೇನ್ ಮಾಡ್ತೇವೆ ತೀರ್ಪನ್ನ ಕೊಡ್ತೇವೆ. ಒಂದ್ಸರಿ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ, ಆಮೇಲೆ ಅವ್ರಿಗೆ ವಕೀಲರನ್ನ ನೇಮಿಸ್ಕೊಳ್ಳಕ್ಕೆ ಶಕ್ತಿ ಇಲ್ಲ ಅಂತ ಹೇಳಿದ್ರೆ, ನಮ್ಮಲ್ಲಿ ಉಚಿತವಾಗಿ ಏನು ಕಾನೂನು ಸೇವೆಯನ್ನು ನೀಡುವಂತ ವಕೀಲರು ಇರ್ತಾರೆ, ಅದನ್ನ ಆ ನಿಟ್ಟಿನಲ್ಲಿ ಅವರೆಲ್ಲ ಸಲಹೆಯನ್ನು ಅವರಿಗೆ ಒದಗಿಸಿ ಅವ್ರ ಮೂಲಕ ಸಹ ಅವರು ಅವ್ರ ಪ್ರಕರಣ ಮಂಡಿಸಕ್ಕೆ ಅವಕಾಶ ಮಾಡಿಕೊಡ್ತೇವೆ. ಆ ಮೂಲಕ ಒಂದು ಪಾರದರ್ಶಕ ವ್ಯವಸ್ಥೆಯಲ್ಲಿ ನಾವೊಂದು ತೀರ್ಪನ್ನು ಕೊಡ್ತೇವೆ.
0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವೇಣು ಧ್ವನಿ, ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ಇವತ್ತಿನ ಈ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಅತಿಥಿ ಬೆಳಗಾವಿ ಕಾಯಂ ಜನತಾ ನ್ಯಾಯಾಲಯ ಅಂದ್ರೆ ಪರ್ಮನೆಂಟ್ ಲೋಕ್ ಅದಾಲತ್ ಮತ್ತು ಬಾಗಲಕೋಟೆ ಜಿಲ್ಲೆಗಳ ವ್ಯಾಪ್ತಿಯನ್ನು ಒಳಗೊಂಡ ಸದರಿ ಪೀಠದ ಅಧ್ಯಕ್ಷರಾಗಿ ಕಾರ್ಯನಿರತ ಜಿಲ್ಲಾ ನ್ಯಾಯಾಧೀಶರಾದ ಶ್ರೀ ಪಲ್ಲೇದ್ ರವೀಂದ್ರ ಜಡಿಯಪ್ಪ ಅವರು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸರ್, ರಾಜಿ ಸಂಧಾನ ವ್ಯವಹಾರಣೆಗಳು ಅದರ ಕುರಿತು ಸ್ವಲ್ಪ ತಿಳಿಸಿ.
1: ತಮಗೆ ಇದರಲ್ಲಿ ವ್ಯಾಖ್ಯಾನ ಅಂತ ಹೇಳೋ ಬದಲು ಉದಾಹರಣೆಗಾಗಿ ಹೇಳೋದಾದರೆ, ಯಾವುದೇ ಒಬ್ಬ ಬ್ಯಾಂಕರ ಅಂದರೆ ಬ್ಯಾಂಕಿನ ಮ್ಯಾನೇಜರ್ ಬಂದು ನಮ್ಮ ಹತ್ರ ಪ್ರಕರಣ ಸಲ್ಲಿಸಿ ಈ ಎದುರುದಾರ ತನ್ನ ಮನೆತನದ ಕಷ್ಟಕ್ಕೆ ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ವ್ಯವಹಾರಕ್ಕೆ ಮತ್ತು ತನ್ನ ಜಮೀನಿಗೆ ಸಂಬಂಧಪಟ್ಟಂತೆ ಸಾಲನ ತೆಗೆದುಕೊಂಡಾಗ, ವಿಶೇಷ ಇತ್ತೀಚಿನ ದಿನಗಳಲ್ಲಿ COVID-19 ನಂತರದ ದಿನಗಳನ್ನು ನೋಡಿದಾಗ ಬಹಳಷ್ಟು ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಅನಾನುಕೂಲ ಆಗಿದೆ. ಅವರ ವ್ಯವಹಾರಗಳು ಮೊದಲಿನ ಥರ ನಡೀತಾ ಇಲ್ಲ. ಆಮೇಲೆ ಅವರಿಗೆ ಒಂದು ದಿನಕ್ಕೆ 2 ಹೊತ್ತಿನ ಊಟಕ್ಕೂ ಕಷ್ಟ ಅಂತ ಸಂದರ್ಭಗಳನ್ನು ನೋಡಿಕೊಂಡಾಗ, ನಾವು 5 ಲಕ್ಷ ರೂಪಾಯಿ ಅವರಿಂದ ಬರಬೇಕಾಗಿದೆ ಅಂತ ಬ್ಯಾಂಕಿನವರು ಹೇಳಿದಾಗ, ನಾವು 2 ಪಕ್ಷಗಾರರನ್ನು ಕರ್ಕೊಂಡು ಕೂತ್ಕೊಂಡು 3 ಜನ ಸೇರಿ ಮಾತಾಡ್ತೀವಿ, ಅವರ ವಕೀಲರು ಸಹ ಬಂದಿರ್ತಾರೆ, ಇದರಲ್ಲಿ ನೀವು ಎಷ್ಟನ್ನು ಕಡಿಮೆ ಮಾಡೋಕ್ಕೆ ಸಾಧ್ಯ ಅಂತ ಅವ್ರು ಕೇಳಿದಾಗ, ಇಲ್ಲ ಸರ್ ಒಂದು 50,000 ನಾವು ಬೇಕಾದರೆ ಬಡ್ಡಿನ ಕಡಿಮೆ ಮಾಡ್ತೀವಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಇವರು ಕಷ್ಟ ಸುಖಗಳನ್ನು ನೋಡಿದಾಗ, ಇನ್ನೊಂದು 50,000 ಕಡಿಮೆ ಆಗುತ್ತಾ ನೋಡಿ ಅಂತ ಕೇಳ್ತೀವಿ. ಹಾಗೆ ಅವರ ಮೇಲಾಧಿಕಾರಿಗಳ ಸಂಪರ್ಕ ಮಾಡ್ತೀವಿ, ನೋಡ್ರಿ ಇದಿರ್ತಿದೆ ಬಡವರು ಅನಾನುಕೂಲ ಆಗಿದೆ, ಅಟ್ಲೀಸ್ಟ್ ಸಂಪೂರ್ಣ ನೀವು ಬಡ್ಡಿ ಮನ್ನಾ ಮಾಡಿದರೆ ಅವ್ರಿಗೆ ಅಸಲು ತುಂಬಕ್ಕೆ ನಾವು ಹೇಳ್ತೀವಿ ಅಂತ ಹೇಳಿ
2: ಸೆಟಲ್ಮೆಂಟ್
1: ಅಂತ ಹೇಳಿ ಆ ಸೆಟಲ್ಮೆಂಟ್ ಕೂಡ ಮಾಡ್ತೀವಿ. ಅವಾಗ ಅವ್ರು ಹೇಳ್ತಾರೆ, ನೋಡಿ ಸರ್ ಕೊನೆಗೆ 350,000 ರೂಪಾಯಿ ಕಟ್ಸಕ್ಕೆ ಹೇಳ್ಬಿಡಿ, 30 ದಿವಸ ಟೈಮ್ ಕೊಡ್ತೀವಿ ಅಂತ ಹೇಳ್ತಾರೆ. ಅವಾಗ ನಾವು ಹೇಳ್ತೀವಿ, ಸರ್ 30 ದಿವಸ ಜೊತೆ ಇನ್ನೊಂದು 2 ತಿಂಗಳು ಅವರಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಅದನ್ನು ಅವರಿಬ್ಬರಿಗೂ ಮೊದಲೇ ಹೇಳಿ ಕಳಿಸ್ಕೊಟ್ಟಿರ್ತೀವಿ. ಆ ಪಾಯಿಂಟ್ಸ್ಗಳನ್ನು ನೋಡ್ಕೊಳ್ತಾರೆ, ಅದು ಒಪ್ಪಿಗೆ ಆದ ನಂತರ ಅವ್ರ ಮೇಲಾಧಿಕಾರಿಗಳ ಒಪ್ಪಿಗೆ ತೊಗೊಂಡು ಬರಬೇಕಾಗುತ್ತೆ. ಬಂದ ನಂತರ ಅವರವ್ರು ಮಾತಾಡಿಕೊಂಡು ಈ ರೀತಿ ಹೀಗಾಗಿದೆ ನೋಡಿ ಸ್ವಲ್ಪ ಇದು ಮಾಡ್ಕೊಳ್ರಿ ಅಂತ ಮಾನವೀಯತೆಯೂ ನೋಡ್ಕೊಳ್ಬೇಕಾಗತ್ತೆ. ಆಮೇಲೆ ಈ ಗ್ರಾಹಕರಿಗೆ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ, ನೋಡ್ರಪ್ಪ ಇದೊಂದ್ಸಾರಿ ನೀವು ಕಟ್ಟಿ ಮರುಪಾವತಿ ಮಾಡಿದ್ವಿ, ವಿಶ್ವಾಸ ಉಳಿಸ್ಕೊಳ್ರಿ, ಮತ್ತೆ ನಿಮ್ಮನ್ನು ಮುಂದಿನ ವ್ಯವಹಾರಕ್ಕೆ ಭವಿಷ್ಯಕ್ಕೆ ಸಾಲ ಬೇಕನ್ನಿಸ್ತಾ ನೀವು ಬ್ಯಾಂಕರ್ ಬಳಿ ಹೋಗಬೇಕಾಗತ್ತೆ ಬ್ಯಾಂಕ್ನವ್ರ ಬಳಿ ಅಂತ ಹೇಳಿ ಕಳಿಸಿ, ಅಂಥ ಪ್ರಕರಣಗಳನ್ನ ಸೆಟಲ್ಮೆಂಟ್ ಮೂಲಕ ಅಂತ ಏನು ಹೇಳ್ತಾರಲ್ಲ, ಈ ರೀತಿ ಸಂಧಾನದ ಮೂಲಕ ನಾವು ಬಗೆಹರಿಸುವಂತ ಕೆಲಸ ಮಾಡ್ತೇವೆ. ಇಷ್ಟೆಲ್ಲ ಆದಮೇಲೂ ಕೂಡ ಅವರು ತೀರಾ ನಮ್ಗೆ ಆಗೋದಿಲ್ಲ ಸ್ವಾಮಿ ಕಟ್ಟಕ್ಕೆ ಆಗೋದಿಲ್ಲ, ನಮಗೆ ಏನಾದರೂ ಸ್ವಲ್ಪ ಕಂತುಗಳನ್ನು ಕೊಟ್ಟರೆ ಒಳ್ಳೆಯದು ಅಂತ ಕೇಳಿದ್ರೆ ಕಂತುಗಳ ರೂಪದಲ್ಲಿ ಕಟ್ಟಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ, ಬ್ಯಾಂಕಿನವರ ದಸ್ತಾವೇಜುಗಳನ್ನು ಪರಿಶೀಲಿಸಿ ನಾವೊಂದು ತೀರ್ಪನ್ನು ಐತೀರ್ಪು ಅಂತ ಕರಿತೀವಿ, ಬರಿತೀವಿ, ಜಜ್ಮೆಂಟ್ ಬರಿತೀವಿ, ಅದರ ಮೂಲಕ ಆ ಪ್ರಕರಣ ಇತ್ಯರ್ಥಗೊಳ್ಳುತ್ತೆ.
2: ಸರಿ, ಈಗ ಐತೀರ್ಪು ಅಂತ ಹೇಳಿದ್ರೆ ಅದರ ಬಗ್ಗೆನೆ, ವಿವಾದವನ್ನು ಐತೀರ್ಪುಗೊಳಿಸಲು ಮತ್ತು ಸಂಧಾನ ವ್ಯವಹಾರಣೆ ನಡೆಸಲು ಕಾಯಂ ಜನತಾ ನ್ಯಾಯಾಲಯವು ಅನುಸರಿಸುವ ಪ್ರಕ್ರಿಯೆ ಬಗ್ಗೆ ಸ್ವಲ್ಪ ತಿಳಿಸಿ.
1: ಶ್ರೋತೃಗಳಿಗೆ ಮತ್ತು ಸಾರ್ವಜನಿಕರಿಗೆ ನನ್ನ ಕಳಕಳಿಯ ವಿನಂತಿ ಏನು ಅಂತ ಹೇಳಿದ್ರೆ, ಸಮಯ ನಾವೊಂದು ಬೆಳಗಾವಿಯ ಜಿಲ್ಲೆಯ ಒಂದು ಸಣ್ಣ ರಾಯಬಾಗ್ ಅಂತನೋ ಅಥವಾ ಇಲ್ಲ ನಾವು ಸಂಕೇಶ್ವರ ಅಂತ ಯಾವುದೋ ಒಂದು ತಾಲೂಕಿನ ನ್ಯಾಯಾಲಯದಲ್ಲಿ ಒಂದು ನ್ಯಾಯಾನ ಹೂಡಿದರೆ, ಒಂದು ಸಿವಿಲ್ ನ್ಯಾಯ, ಅದರ ನಂತರ ಅದರ ಯಾರ ಪರವಾಗಿನೇ ಬಂದರೂ ಸ್ವತಂತ್ರ ವ್ಯಕ್ತಿ ನೊಂದಂಥ ವ್ಯಕ್ತಿ ಅದರ ವಿರುದ್ಧ ಮೇಲ್ಮನವಿ ಸಲ್ಲಿಸ್ತಾ ಹಿರಿಯ ಶ್ರೇಣಿ ನ್ಯಾಯಾಲಯ, ಆ ನಂತರ ಜಿಲ್ಲಾ ನ್ಯಾಯಾಲಯ, ಆ ನಂತರ ಗೌರವಾನ್ವಿತ ಕರ್ನಾಟಕದ ಉಚ್ಚ ನ್ಯಾಯಾಲಯ, ಆ ನಂತರ ಅದರ ಅನುಕೂಲತೆಗಳು ಹಣಕಾಸಿನ ಅವರ ಒಂದು ಸಾಮರ್ಥ್ಯ ನೋಡಿಕೊಂಡು ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯವರೆಗೂ ಅದನ್ನು ತೊಗೊಂಡು ಹೋಗ್ತಾರೆ, ಕೊನೆ ಅನ್ನೋದು ಸಿಗೋದಿಲ್ಲ. ನಮ್ಮಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಒಂದ್ಸಾರಿ ನಾವು ಐತೀರ್ಪು ಅಂತ ಬರೆದ್ರೆ ಅವಾರ್ಡ್ ಅಂತ ಏನು ಹೇಳುತ್ತೆ, ಅದಕ್ಕೆ ಮೇಲ್ಮನವಿ ಅಂತ ಇಲ್ಲ, ಅದು ಅಂತಿಮ, ಅದು ಉಭಯ ಪಕ್ಷಗಳ ಮೇಲೆ ಬಂಧನಕಾರಿಯಾಗಿರುತ್ತೆ, ಅದನ್ನು ಎಲ್ಲೂ ಪ್ರಶ್ನಿಸುವಂತಿಲ್ಲ. ಆದರೆ ನೊಂದಂತ ವ್ಯಕ್ತಿಗಳು ಇದರಿಂದ ಹೇಗೆ ಸರ್ ಮಾಡಿ ಐತೀರ್ಪಿನಲ್ಲಿ ನಮಗೆ ಸಮಾಧಾನ ಇಲ್ಲ ಅಂತಂದ್ರೆ ರಿಟ್ ಅರ್ಜಿ ಮೂಲಕ ಮಾನ್ಯ ಉಚ್ಚ ನ್ಯಾಯಾಲಯಗಳಿಗೆ ಮೊರೆ ಹೋಗ್ಬೋದು ಅಂತಿದೆ, ಅಷ್ಟು ಬಿಟ್ಟರೆ ಯಾವುದೇ ಮೇಲ್ಮನವಿ ಅಂದರೆ ಅಪೀಲ್ ಸಲ್ಲಿಸುವ ಹಾಗಿಲ್ಲ. ಹಾಗೆ ಅದ್ರ ಜೊತೆಗೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ನಮ್ಮಿಂದ ಹೊರಡಿಸ್ತಕ್ಕಂಥ ಏನೊಂದು ಐತೀರ್ಪು ಇದೆ ಅಲ್ಲ ಅವಾರ್ಡು, ಅದು ಯಾವುದೇ ಸಿವಿಲ್ ನ್ಯಾಯಾಲಯ ಒಂದು ಡಿಗ್ರಿ ಏನು ಪಾಸ್ ಮಾಡಿದರೆ ಅದ್ರ ಪರಿಣಾಮ ಇರುತ್ತೋ ಅದೇ ರೀತಿ ಪರಿಣಾಮ ಇರುತ್ತೆ, ಅದು ಉಭಯ ಪಕ್ಷಗಾರರ ಮೇಲೆ ಬಂಧನಕಾರಿಯಾಗಿರುತ್ತೆ. ಅದನ್ನು ತಗೊಂಡು ಹೋಗಿ ನಮ್ಮ ಖಾಯಂ ಜನತಾ ನ್ಯಾಯಾಲಯದ ಒಂದು ಐತೀರ್ಪು ಏನಿರುತ್ತೆ ಅದನ್ನು ಹೊರಡಿಸಿದ ತಕ್ಷಣ ನಾವು ಉಚಿತವಾಗಿ ಉಭಯ ಪಕ್ಷಗಾರರಿಗೆ ಅದರ ಪ್ರತಿಯನ್ನು ಕೊಡ್ತೇವೆ. ಅದನ್ನು ತಗೊಂಡು ಹೋಗಿ ಅವರು ಬ್ಯಾಂಕ್ನವರೇ ಇರ್ಬೋದು, ಆಮೇಲೆ ಸಾರ್ವಜನಿಕ ಜನರೇ ಇರ್ಬೋದು, ಯಾರ ಪರವಾಗಿ ಇದು ಒಂದು ಐತೀರ್ಪಿನಲ್ಲಿ ಒಂದು ನ್ಯಾಯ ನೀಡಲಾಗಿದೆ, ತೀರ್ಪು ನೀಡಲಾಗಿದೆ, ಅದನ್ನು ಹೋಗಿ ಸಂಬಂಧಪಟ್ಟಂತ ಆ ತಾಲೂಕಿನ ಕೋರ್ಟ್ಗಳಲ್ಲಿ ಅಮಲ್ ಜಾರಿಗಾಗಿ ಹಾಕೊಳ್ಬಹುದು. ಅಂದ್ರೆ ಎಕ್ಸಿಕ್ಯೂಷನ್, ಇದ್ರ ಮೇಲಿಂದ ನನಗೆ ಪರಿಹಾರನ ಕೊಡಿಸಿಕೊಡಿ ಅಂತ ಕೇಳ್ಬಹುದು. ಅಂತ ಒಂದು ಬಹಳ ಶಕ್ತಿಶಾಲಿ ಆದಂತ ಮಹತ್ವಪೂರ್ಣ ಆದಂತ ಮತ್ತೆ ಈ ಒಂದು ವಿವಾದಕ್ಕೆ ಕೊನೆ ಹಾಡುವಂತ ಮೇಲ್ಮನವಿ ಇಲ್ಲದಂತ ಒಂದು ಐತೀರ್ಪು ನಮ್ಮ ಖಾಯಂ ಜನತಾ ನ್ಯಾಯಾಲಯವು ಹೊರಡಿಸಬಹುದಾಗಿದೆ.
2: ಸರ್, ಇಲ್ಲಿ ಕಾಯಂ ಜನತಾ ನ್ಯಾಯಾಲಯದ ಎಲ್ಲ ಸೇವೆಗಳ ಬಗ್ಗೆ ತಿಳಿಸಿದ್ರೆ ಆ್ಯಂಡ್ ಬಹಳ ಮುಖ್ಯವಾಗಿ ಸಾರ್ವಜನಿಕರ ಎಲ್ಲ ರೀತಿಯ ಸಮಸ್ಯೆಗಳು ಪ್ರಾಬ್ಲಮ್ಸ್ಗಳನ್ನು ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ಗಳನ್ನು ತಿಳಿಸಿದ್ರಿ. ಎನಿ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸಸ್ ಒಂದೇನಾದರೂ ಹಂಚ್ಕೋಬಹುದಾ ಘಟನೆ ಯಾವ್ದಾದ್ರು
1: ತಮ್ಮ ಗಮನಕ್ಕೆ ತರೋದಾದರೆ ಈ ಇದ್ದಂಥ ಪ್ರಕರಣ ಬಿಟ್ಬಿಡೋಣ. ಈಗ ನಾವು ಬಂದ ನಂತರ ಬಗೆಹರಿಸಿದಂತಹ ಮತ್ತು ನಮ್ಮ ಮೂರು ಜನರಿಗೂ ಮನಸ್ಸಿಗೆ ಸಮಾಧಾನ ನೀಡಿದಂತಹ ಬಹಳಷ್ಟು ಪ್ರಕರಣಗಳು ನಮ್ಮಲ್ಲಿವೆ. ವಿದ್ಯುಚ್ಛಕ್ತಿ ಅವಘಡದಲ್ಲಿ ಪ್ರಾಣ ಕಳೆದುಕೊಂಡಂತಹ ರೈತರಿಗೆ ಅವರ ವಯಸ್ಸು, ಅವರು ಯಾವ ವರ್ಷದಲ್ಲಿ ಘಟನೆ ನಡೆಯಿತು, ಅವರಿಗೆ ಅವಲಂಬಿತರು ಎಷ್ಟಿದ್ದಾರೆ ಅಂತ ತಿಳ್ಕೊಂಡು ಒಂದು 5 ಲಕ್ಷದಿಂದ 21-25 ಲಕ್ಷವರೆಗೂ ನಾವು ಪರಿಹಾರವನ್ನು ನೀಡುವಂತೆ ಆದೇಶ ನೀಡಿದ್ದೇವೆ. ಆ ಐತೀರ್ಪಿನ ಒಂದು ಆದೇಶನ ಒಪ್ಪಿಕೊಂಡು ನಮ್ಮ ಹೆಸ್ಕಾಂನವರು ಅದನ್ನು ಹಣನ ಭರ್ತಿ ಮಾಡಿದ್ದಾರೆ. ಆ ಕುಟುಂಬಗಳಿಗೆ ಅದು ದೊರಕಿದೆ. ಒಂದು ಎರಡನೇದು ಇನ್ನು ಕಬ್ಬು ಬೆಳೆಗಾರರ ಸಮಸ್ಯೆಗಳ ಪೈಕಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಮುಂದೆ ಪ್ರಕರಣ ದಾಖಲಾಗ್ತಾ ಇರೋದು ವಿದ್ಯುತ್ ಅವಘಡಗಳಿಂದ ಅವ್ರ ಬೆಳೆಗಳು ಸುಟ್ಟೋಗಿರ್ತವೆ. ಹಾಗೆ ಬೆಳೆಗಳು ಸುಟ್ಟೋದಾಗ ಅವರಿಗೆ ಒಂದು ಎಕರೆಗೆ ಎಷ್ಟು ಟನ್ ಇಳುವರಿ ಬರುತ್ತೆ, ಮತ್ತೆ ಆ ಹತ್ತಿರದ ಸಕ್ಕರೆ ಕಾರ್ಖಾನೆಯವರು ಆ ವರ್ಷ ಅವ್ರಿಗೆ ಏನು ಒಂದು ಟನ್ನಿಗೆ ದರ ನಿಗದಿ ಮಾಡಿರ್ತಾರೆ ಅದನ್ನು ಗಮನಿಸಿಕೊಂಡು ಅವರಿಗೆ ಆ ಒಂದು ಕಾನೂನು ಅಂದರೆ ಲೀಗಲ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ, ಅಂದರೆ ಅದು ಖರ್ಚು ವೆಚ್ಚ ಕೋಟಿ ನಮ್ಮ ನ್ಯಾಯಾಲಯಕ್ಕೆ ಬಂದು ಹೋಗಿದ್ದಾರೆ ಅಂತ ಸೇರಿಸ್ಕೊಂಡು ಅವನ್ನ ಲೆಕ್ಕ ಹಾಕಿ ಒಂದು ಸಂಪೂರ್ಣವಾಗಿ ಒಂದು ಅಕ್ಯೂರೇಟ್ ನಮಗೆ ಫಿಗರ್ ಸಿಗದೆ ಹೋದರೆ ಒಂದು ಎಕರೆಗೆ ಒಂದು 40 ಟನ್ ಈ ರೈತ ಬೆಳೀತಾನೆ ಅಂತ ತಿಳ್ಕೊಂಡ್ರು. ಒಬ್ರು ಹೇಳ್ತಾರೆ 80 ಟನ್ ಬೆಳಿತೀವಿ ಸರ್ ಅಂತಾರೆ, ಒಬ್ರು ಹೇಳ್ತಾರೆ 20 ಟನ್ ಬೆಳೆಯೋಕ್ಕಾಗತ್ತೆ ಸರ್ ಅಲ್ಲಿ ನೀರಿನ ಅನುಕೂಲ ಇಲ್ಲ ಅಂತಾರೆ. ಅದನ್ನು ನೋಡಿಕೊಂಡು ಅದು ಒಂದು ಅವರೇಜ್ ನೋಡಿಕೊಂಡು ಅದರದ್ದು ಒಂದು ಹಣನ ಅವರಿಗೆ ಮತ್ತೆ ಪರಿಹಾರ ರೂಪದಲ್ಲಿ ಕೊಡಿಸಿದ್ದೇವೆ. ಅವ್ರು ಯಾರ್ಯಾರಿಗೆ ಈ ಸ್ಪ್ರಿಂಕ್ಲರ್ ಸುಟ್ಟೋಗಿವೆ, ಮೋಟರ್ಗಳು ಸುಟ್ಟೋಗಿವೆ, ಆಮೇಲೆ ಕೆಲವು ಜನರು ಅದರಲ್ಲಿ ಇಟ್ಟಿರುವಂಥ ಕೆಲವು ವ್ಯಾಲ್ಯೂಬಲ್ ಥಿಂಗ್ಸು ಮರಗಳು ಅವೆಲ್ಲ ಕಳ್ಕೊಂಡಿದ್ದಾರೆ, ಅವ್ರಿಗೆಲ್ಲ ನಾವು ಪರಿಹಾರ ನೀಡಿದ್ದೇವೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಮೆಡಿಕಲ್ ನೆಗ್ಲಿಜೆನ್ಸ್ ಅಂತೇನು ಹೇಳ್ತಾರೆ, ಆ ನಿಟ್ಟಿನಲ್ಲಿ ನಮ್ಮ ಖಾಯಂ ಜನತಾ ನೆಲಕ್ಕೆ ಪ್ರಕರಣಕ್ಕೆ ಬರ್ತಾ ಇವೆ. ಹಾಗಾದಾಗ ನಾನು ಕೇಳ್ಕೊಳ್ಳೋದಿಷ್ಟೇ, ತಮ್ಮ ಯಾವುದಾದ್ರೊಬ್ಬ ಸಂಬಂಧಿಕರಿಗೆ ಅಥವಾ ತಮ್ಗೆ ಬೇಕಾದವರಿಗೆ ಆಸ್ಪತ್ರೆಗಳಲ್ಲಿ ತಾವು ಅವ್ರನ್ನ ಸೇರಿಸಿದಾಗ ವೈದ್ಯರ ನಿರ್ಲಕ್ಷ್ಯತೆಯಿಂದ ಸಾವಾಗಿದೆ, ಅವ್ರಿಗೆ ತೊಂದರೆ ಆಗಿದೆ ಅಂತ ನೀವು ಹಾಗೆ ಬೇರೆ ಹೀಗೆ ಬಾಯಿಮುಖಿಯನ್ನು ಹೇಳ್ಕೊಂಡು ಹೋದರೆ ನಮ್ಮ ಗಮನಕ್ಕೆ ಅದು ಅಷ್ಟಾಗೋದಿಲ್ಲ. ನಾವು ಏನನ್ನು ನಿರೀಕ್ಷೆ ಮಾಡ್ತೀವಿ ಅಂತ ಹೇಳಿದರೆ ಆ ವ್ಯಕ್ತಿಯ ಸಾವಿಗೂ ಅವರು ನೀಡಿದಂಥ ಒಂದು ಏನು ಟ್ರೀಟ್ಮೆಂಟ್ ಏನು ಹೇಳ್ತೀವಿ ಉಪಚಾರ, ಅದನ್ನು ಎರಡರ ನಡುವೆ ಸಂಬಂಧ ಇರಬೇಕು. ಆ ನಂತರ ವೈದ್ಯರ ನಿರ್ಲಕ್ಷ್ಯತನದಿಂದ ಈ ಸಾವಾಗಿದೆ ಅನ್ನೋದಕ್ಕೆ ನಾವು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದೆಯಾ, ಮರಣೋತ್ತರ ಪರೀಕ್ಷೆ ಏನು ಹೇಳುತ್ತೆ ಅಂತ ಹೇಳ್ತೀವಿ. ಅದಕ್ಕೆ ತಕ್ಕಂತೆ ನೊಂದಂಥ ವ್ಯಕ್ತಿ ತಕ್ಷಣಕ್ಕೆ ಹೋಗಿ ಪೊಲೀಸ್ ಠಾಣೆಗೆ ಏನಾದರೂ ಸಂಬಂಧಪಟ್ಟಂಥ ಸಂಸ್ಥೆಯ ಮೇಲೆ ಅಥವಾ ವೈದ್ಯರ ವಿರುದ್ಧ ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ದಾರಾ ಅಂತ ನೋಡ್ತೀವಿ. ಅದಕ್ಕೊಂದಕ್ಕೊಂದು ತಾಳೆ ಆಗಬೇಕು ಅಂತ ಇರುತ್ತೆ. ತಮ್ಮ ಗಮನಕ್ಕೆ ತರಬೇಕಂತ ಇಷ್ಟಪಡೋದಾದರೆ ಈ ನಾಯಿ ಕಡಿತದಿಂದ ಮರಣ ಆಗಿದೆ ಅಂತ ಪ್ರಕರಣಗಳು ಬರ್ತಾವೆ. ಏನು ಬೀದಿ ನಾಯಿಗಳ ಉಪಟಳ ಕಾಟ ತಪ್ಪಿಸಬೇಕಾಗಿರೋದು ಲೋಕಲ್ ಸೆಲ್ಫ್ ಗೌರ್ಮೆಂಟ್ಸ್ ಅಂತ ಹೇಳ್ತೀವಿ. ನಮ್ಮಲ್ಲಿ ಆದರೆ ಬೆಳಗಾವಿ ಕಾರ್ಪೊರೇಷನ್, ಗ್ರಾಮಗಳ ಲೆವೆಲ್ ಆದರೆ ಪಂಚಾಯತಿಯವ್ರ ಜವಾಬ್ದಾರಿ. ಅವುಗಳಿಂದ ಸಾರ್ವಜನಿಕರಿಗೆ ತೊಂದರೆ ಆದಾಗ ನಾಯಿ ಕಡಿತಕ್ಕೆ ತಕ್ಷಣ ಚಿಕಿತ್ಸೆ ತಗೊಳ್ಬೇಕಾಗತ್ತೆ. ನಾಯಿ ಕಡಿತ ಆದ ನಂತರ 5-6 ತಿಂಗಳು ಬಿಟ್ಟು ಚಿಕಿತ್ಸೆಗೆ ಹೋದರೆ ನ್ಯಾಚುರಲಿ ರೇಬಿಸ್ ಶುರು ಆಗಿಬಿಡುತ್ತೆ. ಅವಾಗ ನಮ್ಮ ಪರಿಹಾರ ಕೊಡಿಸೋಕ್ಕೂ ಕಷ್ಟ ಆಗುತ್ತೆ. ತಕ್ಷಣ ತಾವು ಅದಕ್ಕೆ ಮೊದಲು ನಿಮ್ಮ ಆರೋಗ್ಯ ಕಾಯ್ಪಡ್ಕೊಳ್ಳಿ, ತಕ್ಷಣಕ್ಕೆ ಹೋಗಿ, ಇಂಥದ್ರಲ್ಲಿ ಪರಿಹಾರ ಕೊಡಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಆನಂತರ ಇತ್ತೀಚಿನ ದಿನಗಳಲ್ಲಿ ನಮ್ಮೆಲ್ಲರೂ ಗಮನಕ್ಕೆ ಒಂದು ಸಮಾಧಾನಕರವಾಗಿ ಬಂದದ್ದು ಅಂತ ಹೇಳಿದರೆ ವಿಷಯ, ಖಾಸಗಿ ಸಂಸ್ಥೆಯಿಂದ ಹಣಕಾಸಿನ ಸಂಸ್ಥೆಯಿಂದ ಸಾಲ ತಗೊಂಡಿದ್ರು. ಅವರಿಗೆ ಈ ಕೋವಿಡ್ ಸಂದರ್ಭದಲ್ಲಿ ಯಾವುದೇ ವ್ಯವಹಾರ ನಡೆದಿದ್ದು ಕಟ್ಟಕ್ಕಾಗಿರಲಿಲ್ಲ, ಅವ್ರ ಮನೆ ಹರಾಜಿಗೆ ಬಂದಿತ್ತು. ಆ ಹರಾಜಿಗೆ ಬಂದಂಥ ನಮ್ಮ ಇದು ಬಂದಾಗ ಸಂದರ್ಭದಲ್ಲಿ ದಂಪತಿಗೊಬ್ಬರು ದಂಪತಿಗಳಿಬ್ಬರು ಬಂದ ಮುಂದೆ ಕಣ್ಣೀರಿಟ್ಟರು. ಅವಾಗ 12 ಲಕ್ಷ ರೂಪಾಯಿ ಅದನ್ನು ಹತ್ತತ್ರ ಒಂದು 9-9.5 ಲಕ್ಷ ರೂಪಾಯಿ ಹತ್ತತ್ರ ತಗೊಂಡ್ಬರೋ ಮಾಡಿ ಆಮೇಲೆ ಅವ್ರಿಗೊಂದು 3 ತಿಂಗಳ ಅವಕಾಶ ಕೊಟ್ಟು ಅವ್ರು ಈ ಮುಂಚೆ ಪಿಗ್ಮಿ ಮುಖಾಂತರ ಏನು ಸಂಸ್ಥೆ ಕಟ್ಟಿದ್ರು ಆ ಹಣನ ಅದರಲ್ಲಿ ಜಮಾ ಮಾಡ್ಕೊಳಕ್ಕೆ ಹೇಳಿ ಒಂದು 4 ತಿಂಗಳವರೆಗೂ ಈ ಸದರಿ ಮನೇನ ಮಾರಾಟ ಮಾಡಬಾರ್ದು, ಹರಾಜು ಹಾಕಬಾರ್ದು ಅಂತ ಅವರಿಗೆ ಸ್ಟೇನ ನೀಡಿ ಆದೇಶ ಮಾಡಿ ಅವರಿಗೆ ಆಸ್ತಿ ಉಳಿಸ್ಕೊಟ್ವಿ. ಏನು ಹಣಕಾಸು ಸಂಸ್ಥೆಗಳಿಗೆ ಅವರಿಗೆ ಹಣ ಮರುಪಾವತಿ ಆಗುವ ಹಾಗೆ ನಾವು ನೋಡ್ಕೊಂಡಿದ್ದೇವೆ.
2: ಸರ್, ಕೇಳಿರೋ ಕಾರಣನೇ ಅದು ಸಾರ್ವಜನಿಕರು ಆ್ಯಂಡ್ ನಮ್ಮ ಕೇಳುಗರಿಗೂ ಗೊತ್ತಾಗಲಿ ಎಷ್ಟೆಲ್ಲ ಫೆಸಿಲಿಟೀಸ್ ಅವೈಲೇಬಲ್ ಇದ್ದಾವೆ ಈ ಕಾಯಂ ಜನತಾ ನ್ಯಾಯಾಲಯದಲ್ಲಿ ಅಂತ. ಸೊ ಅಂಥ ಸಂದರ್ಭದಲ್ಲಿ ಒಂದೊಂದು ಪ್ರಶ್ನೆ ಏನಂದರೆ, ಈಗ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲು ಯಾವೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಾ, ಎಸ್ಪೆಷಲಿ ಕಾಯಂ ಜನತಾ ನ್ಯಾಯಾಲಯದ ಬಗ್ಗೆ?
1: ಈ ಹಂತದಲ್ಲಿ ಅತ್ಯಂತ ಖುಷಿಯಿಂದ ಮತ್ತು ಕೃತಜ್ಞತಾ ಭಾವದಿಂದ ನಮ್ಮ ವೇಣುಧ್ವನಿ ತಂಡಕ್ಕೆ ನಾವು ಒಂದು ಧನ್ಯವಾದ ಹೇಳ್ತಾ ಇದ್ದೇವೆ. ಏನಂತ ಹೇಳಿದ್ರೆ, ಈ ಒಂದು ಕಾರ್ಯಕ್ರಮದ ಮುಖಾಂತರ ಸಾರ್ವಜನಿಕರನ್ನ ತಲುಪಕ್ಕೆ ನಾವು ಸಾಧ್ಯ ಆಗ್ತಾ ಇದೆ, ಇದು ಕೂಡ ಒಂದು ಪ್ರಮುಖ ಭಾಗ. ಆಮೇಲೆ ಪತ್ರಿಕಾ ಪ್ರಕಟಣೆನ ಹೊರಡಿಸಕ್ ಕೊಟ್ಟಿದ್ದೇವೆ, ಬೇರೆ ಬೇರೆ ಭಾಷೆಗಳಲ್ಲಿ ಹೊರಡ್ತಾ ಇದೆ. ಇನ್ನು ನಮ್ಮ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಎಲ್ಲ ತಾಲೂಕುಗಳಲ್ಲಿರ್ತಕ್ಕಂಥ ತಾಲೂಕು ಕಾನೂನು ಸೇವಾ ಸಮಿತಿಗಳ ಮುಖಾಂತರ ಎರಡು ಜಿಲ್ಲೆಯ ನಮ್ಮ ಏನು ನ್ಯಾಯಾಧೀಶ ಮಿತ್ರರು, ವಕೀಲ ಮಿತ್ರರು, ಆಮೇಲೆ ನುರಿತ ತಜ್ಞರಿಂದ ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ. ಕಾನೂನು ಅರಿವು ನೆರವು ಕಾರ್ಯಕ್ರಮ ಹಾಗೂ ಖಾಯಂ ಜನತಾ ನ್ಯಾಯಾಲಯದ ಮಹತ್ವ, ಸಾರ್ವಜನಿಕರು ಲಾಭ ಪಡ್ಕೊಳ್ಬೇಕು ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಈಗ ಜುಲೈ 26 ಆಗಸ್ಟ್ 26 ಒಂದು ತಿಂಗಳ 30 ದಿವಸದ್ದು ಡ್ರೈವ್ ನಡೀತಾ ಇದೆ ಅಭಿಯಾನ. ನಾವೆಲ್ಲ ಸಾರ್ವಜನಿಕರಿಗೆ ಇದನ್ನು ತಿಳಿಸೋ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಇನ್ನೂ ಹೆಚ್ಚು ಪ್ರಚಾರ ಆಗಬೇಕು ಅನ್ನೋದಾದ್ರೆ, ಯಾರ್ಯಾರು ಖಾಯಂ ಜನತಾ ನ್ಯಾಯಾಲಯದಿಂದ ಒಂದು ಉಪಯೋಗ ಪಡ್ಕೊಂಡಿದ್ದೀರೋ, ಅದರ ಒಂದು ಲಾಭ ಪಡ್ಕೊಂಡಿದ್ದೀರೋ, ಅದು ಉಚಿತವಾಗಿ ಕಾನೂನು ನೆರವು ಪಡೆದುಕೊಂಡು ನೀವು ಉಚಿತವಾಗಿ ನಿಮ್ಮ ಪ್ರಕರಣಗಳನ್ನು ಸಲ್ಲಿಸಿದ್ದೀರೋ, ಇವುಗಳನ್ನು ಲಾಭ ಪಡ್ಕೊಂಡಂಥವ್ರು ದಯವಿಟ್ಟು ನಿಮ್ಮ ತೊಂದರೆಯಾದಂಥ ನೆರೆಯಕರಿಯರಿಗೆ, ಸಂಬಂಧಿಕರಿಗೆ, ಸಾರ್ವಜನಿಕರಿಗೆ ತಿಳಿಸಬೇಕು. ಈ ನಿಟ್ಟಿನಲ್ಲಿ ನಾವು ಗ್ರಾಮಗಳಿಗೆ, ಗ್ರಾಮ ಪಂಚಾಯತಿಯ ಅಧಿಕಾರಿಗಳಿಗೆ, ಶಾಲಾ ಕಾಲೇಜುಗಳಿಗೆ ನಾವೆಲ್ಲ ಕಾರ್ಯಕ್ರಮಗಳು ಹಣ್ಕೊಂಡು ಇದನ್ನು ನಾವು ಪ್ರಚಾರ ಮಾಡ್ತಾ ಇದ್ದೀವಿ. ಸರ್,
2: 30 ಡ್ರೈವ್ ಅಭಿಯಾನದ ಬಗ್ಗೆ ಹೇಳಿದ್ರೆ ಏನೆಲ್ಲ ಇದೆ ಅದರ ಬಗ್ಗೆ ಸ್ವಲ್ಪ?
1: 30 ಅಭಿಯಾನಗಳ ಬಗ್ಗೆ ಅನ್ನೋದಾದರೆ, ನನ್ನ ಸಹೋದರ ಸಂದೀಪ್ ಪಾಟೀಲ್ ಅಂತ ಇಲ್ಲಿನ ಮೆಂಬರ್ ಸೆಕ್ರೆಟರಿ ಅಂತ ಕೆಲಸ ಮಾಡ್ತಾ ಇದ್ದಾರೆ, ಅವರ ಮುಂದಾಳತ್ವದಲ್ಲಿ, ಮತ್ತು ನಮ್ಮ ಗೌರವಾನ್ವಿತ ಪ್ರಧಾನ ಜಿಲ್ಲಾ ವ ಸತ್ರ ನ್ಯಾಯಾಧೀಶರಂತ ತ್ಯಾಗರಾಜ್ ಇನವಳ್ಳಿ ಸಾಹೇಬರ ನೇತೃತ್ವದಲ್ಲಿ ನಾನು ಸಹ ಅವ್ರ ಜೊತೆಗೆ ಕೈಗೂಡಿಸಿ ಕಾನೂನು ಅರಿವು ನೆರವು ಕಾರ್ಯಕ್ರಮಗಳ ಜೊತೆಗೆ ಪ್ರತಿಯೊಂದು ಹಳ್ಳಿ ಹಳ್ಳಿಗೂ, ಶಾಲೆ ಕಾಲೇಜಿಗೂ, ಹಾಗೂ ಎಲ್ಲಿ ಸಾರ್ವಜನಿಕರು ಹೆಚ್ಚು ಸೇರ್ತಾರೋ ಅಲ್ಲಿ ಬ್ಯಾನರ್ಗಳನ್ನು ಕಟ್ಟಿಸಿ ನಾವು ಈ ಒಂದು ಖಾಯಂ ಜನತಾನದಲ್ಲಿ ಸಾರ್ವಜನಿಕ ಉಪಯುಕ್ತ ಸೇವೆಗಳು ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳಿಸಿ, ನನ್ನ ಇಬ್ಬರು ಗೌರವಾನ್ವಿತ ಏನು ಸದಸ್ಯರಿದ್ದಾರೆ ಅವರು ತಮ್ಮ ನಮ್ಮ ಫೋನ್ ನಂಬರ್ಗಳನ್ನು ಕೊಟ್ಟಿದ್ದಾರೆ, ಮೊಬೈಲ್ ಸಂಖ್ಯೆಗಳನ್ನು ಕೊಟ್ಟಿರ್ತಾರೆ, ಅದಕ್ಕೆ ಫೋನ್ಗಳು ಬರೋಕ್ಕೆ ಶುರು ಆಗಿವೆ. ನಮಗೂ ಫೋನ್ ಮಾಡಿ ಕರೆ ಮಾಡಿ ಕೇಳ್ತಾ ಇದ್ದಾರೆ ಏನು ಹೇಗೆ ಅಂತ. ತಮ್ಮ ಗಮನಕ್ಕೆ ಈ ಮೂಲಕ ತಳಕ್ಕೆ ಇಷ್ಟಪಡೋದು ಅಂತ ಹೇಳಿದರೆ, ನೊಂದಂಥ ವ್ಯಕ್ತಿ ಅಥವಾ ಹಾನಿಗೊಳಗಾದಂಥ ವ್ಯಕ್ತಿ 1 crore up to 1 crore ಯಾವುದೇ ನ್ಯಾಯಾಲಯದ ಶುಲ್ಕ ಪಾವತಿಸಿದೆ ಪರಿಹಾರವನ್ನು ಕೇಳಿ ನಮ್ಮಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ ಅಂತ ತಿಳಿಸ್ತಾ ಇದ್ದೀವಿ. ಆಮೇಲೆ ಇಂಥದೇ ಕಾಯ್ದೆ

0: ಇಂಥದೇ ಕಾನೂನು ಅಂತ ನಾವು ಬೇರೆ ನ್ಯಾಯಾಲಯಗಳಲ್ಲಿ ಹೋದಾಗ, ನಾವು ಬೇರೆ ನ್ಯಾಯಾಲಯಗಳಲ್ಲಿ ಕುತ್ಕೊಂಡು ಪ್ರಕರಣಗಳನ್ನು ನಡೆಸ್ತಾ ಇರಬೇಕಾದ್ರೆ CPC ಅಂತ ಇರುತ್ತೆ, ದಿವಾಣಿ ಪ್ರಕ್ರಿಯಾ ಸಂಹಿತೆ, ಭಾರತೀಯ ಸಾಕ್ಷ್ಯ ಅಧಿನಿಯಮ ಅಂತ ಹೇಳ್ತೀವಿ ಈಗ ಅದಕ್ಕೆ, ಭಾರತೀಯ ನ್ಯಾಯ ಸಂಹಿತೆ ಅಂತ ಆಗಿದೆ, BNS ಅಂತ ಆಗಿದೆ ಇತ್ತೀಚೆಗೆ. ಅವ ಎರಡೂ ಪ್ರಕರಣಗಳಲ್ಲಿ ಕಟ್ಟುನಿಟ್ಟಾಗಿ ಏನು ನಾವು ಕಾಯ್ದೆ ಇದೆ, ನಿಯಮಗಳಿವೆ, ಅದನ್ನ ಖಾಯಂ ಜನತಾ ನ್ಯಾಯಾಲಯದ ಪ್ರಕರಣಗಳಿಗೆ ಅನ್ವಯಿಸುವುದಿಲ್ಲ. ಸಮರಿ ಪ್ರೊಸೀಡಿಂಗ್ಸ್ ಅಂದ್ರೆ ಪಾರದರ್ಶಕವಾಗಿರಬೇಕು, ನ್ಯಾಯ ನೀತಿ ಸತ್ಯದಿಂದ ನಮ್ಮ ಹತ್ರ ಬಂದಿದ್ದಾರೆ, ಸ್ವಚ್ಛ ಕೈಗಳಿಂದ ನಮ್ಮಲ್ಲಿ ಬಂದಿದ್ದಾರೆ ಅನ್ನೋದನ್ನ ನೋಡ್ಕೋತೀವಿ. ಕಾನೂನಿನ ತೊಡಕು, ಆಮೇಲೆ ಜಟಿಲವಾದ ಕಾನೂನಿನ ಒಂದು ಏನಾದ ನಾವು ಇಂಟರ್ಪ್ರಿಟೇಷನ್ ಅಂತ ಏನ್ ಹೇಳ್ತೀವಿ, ವಿಶ್ಲೇಷಣೆ, ಇಂಥ ಪ್ರಕರಣಗಳಿಗೆ ಅನ್ವಯಿಸದೆ ಅದನ್ನ ಪಕ್ಕಕ್ಕಿಟ್ಟು ಅವರು ಪಾರದರ್ಶಕವಾಗಿ ನ್ಯಾಯೋಚಿತವಾಗಿ ಅವ್ರಿಗೆ ಒಂದು ಪರಿಹಾರ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಇಲ್ಲಿ ಏನು ಶ್ರಮ ವಹಿಸ್ತಾ ಇದ್ದೀವೋ, ಯಾವ ರೀತಿ ಪಾರದರ್ಶಕವಾಗಿ ಕೆಲಸ ಮಾಡ್ತಾ ಇದೆಯೋ ಅದನ್ನೇ ಸಾರ್ವಜನಿಕರಿಗೆ ನಾವು ತಿಳಿಸ್ತೇವೆ.
1: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವೇಣು ಧ್ವನಿ 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿವರವಾದ ಮಾಹಿತಿಯನ್ನ ಕೊಟ್ಟರು ಕಾರ್ಯಕ್ರಮದ ಅತಿಥಿ, ಬೆಳಗಾವಿಯ ಕಾಯಂ ಜನತಾ ನ್ಯಾಯಾಲಯ ಮತ್ತು ಬಾಗಲಕೋಟೆ ಜಿಲ್ಲೆಗಳ ವ್ಯಾಪ್ತಿಯನ್ನು ಒಳಗೊಂಡ ಸದರಿ ಪೀಠದ ಅಧ್ಯಕ್ಷರಾಗಿ ಕಾರ್ಯನಿರತ ಜಿಲ್ಲಾ ನ್ಯಾಯಾಧೀಶರಾದ ಶ್ರೀ ಪಲ್ಲೇದ್ ರವೀಂದ್ರ ಜಡಿಯಪ್ಪ ಅವರು. ಸರ್, ಕಾರ್ಯಕ್ರಮದಲ್ಲಿ ವಿವರವಾದ ಮಾಹಿತಿ ಕೊಟ್ಟರೆ, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನು ಹೇಳಿಕ್ ಇಷ್ಟಪಡ್ತೀರಾ?
0: ತಮಗೆಲ್ರಿಗೂ ಈ ನಿಟ್ಟಿನಲ್ಲಿ ನನ್ನ ಒಂದು ಅನುಭವದ ಮಾತು ಹಾಗೂ ನಾನು ನಿಮ್ಮಲ್ಲಿ ಒಬ್ಬ ಅಂತ ನನ್ನ ನೀವು ಪರಿಗಣಿಸಬೇಕು ಅಂತ ಕೇಳ್ತಾ, ಸಾರ್ವಜನಿಕರೇ, ನಾವು ಧರ್ಮೋ ರಕ್ಷತಿ ರಕ್ಷಿತ ಅಂತ ಏನು ಹೇಳ್ತೀವಿ, ನಾವು ಹೇಳೋದಿಷ್ಟೇ, ಯಾರು ಕಾನೂನನ್ನು ಗೌರವಿಸುತ್ತೀರೋ ಅವರನ್ನು ಕಾನೂನು ಗೌರವಿಸುತ್ತದೆ ಮತ್ತು ಅವರನ್ನು ಕಾಪಾಡುತ್ತೆ. ಬಸವಣ್ಣವ್ರು ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಲ್ವಾ, ನುಡಿದರೆ ಲಿಂಗ ಮೆಚ್ಚಿ ಅಹುದೌದೆನ್ನಬೇಕು ಅಂತ ಹೇಳ್ತೀವಿ. ಹಾಗೆ ನಮ್ಮ ಮಾತಿನಲ್ಲಿ ನಯ ವಿನಯತೆ ಇರಲಿ. ಇನ್ನು ಬಸವಣ್ಣವ್ರು ಹೇಳ್ತಾರೆ, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅನ್ನರಿಗೆ ಅಸಹ್ಯ ಪಡಬೇಡ, ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ. ಇದರ ಅರ್ಥ ತಮಗೂ ಗೊತ್ತಿದೆ, ನಮ್ಮ ಕಾಯ್ದೆಯಲ್ಲಿ ಸುಳ್ಳು ಹೇಳಿದರೆ, ಕೊಲೆ ಮಾಡಿದರೆ, ಇನ್ನೊಬ್ಬರ ಬಗ್ಗೆ ಅಸಹ್ಯ ಪಟ್ಟರೆ, ಇನ್ನೊಬ್ಬರ ಆಸ್ತಿ ಕಬಳಿಸೋಕೆ ನೋಡಿದರೆ ಪ್ರತಿಯೊಂದಕ್ಕೂ ಶಿಕ್ಷೆ ಇದೆ. ಹಾಗಾಗಿ ನಮ್ಮಲ್ಲಿ ಕ್ರಿಮಿನಲ್ ಪ್ರಕರಣಗಳನ್ನು ಕಾಯಂ ಜನತಾ ನ್ಯಾಯಾಲಯದಲ್ಲಿ ನಾವು ತಗೊಳ್ಳೋದಿಲ್ಲ. ಆದರೆ ಯಾರಿಗೆ ಸಾರ್ವಜನಿಕ ಉಪಯುಕ್ತ ಸೇವೆಗಳಿಂದ ತೊಂದರೆಯಾಗಿದೆ, ಹಾನಿಯಾಗಿದೆ, ಅಂತ ಹೊತ್ತಿನಲ್ಲಿ ಪರಿಹಾರ ಸಿಗಲಿ ನಿಮಗೆ ಅನ್ನೋ ದೃಷ್ಟಿಯಿಂದ ನಮ್ಮ ರಾಜ್ಯ ಸರ್ಕಾರ ಹಾಗೆ ಕೇಂದ್ರ ಸರ್ಕಾರಗಳು ಸಾಕಷ್ಟು ಹಣ ಖರ್ಚು ಮಾಡ್ತಾ ಇವೆ, ಸಾಕಷ್ಟು ಪ್ರಚಾರ ಮಾಡ್ತಾ ಇವೆ, ಇದು ತಮಗೆ ಮನೆ ಬಾಗಿಲಿಗೆ ತಲುಪಲಿ ಅಂಥೇಳಿ ನಾವು ಉಚಿತ ಕಾನೂನು ಅರಿವು ನೆರವು ಕಾರ್ಯಕ್ರಮಗಳ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದ್ದೀವಿ, ಇದನ್ನು ತಾವು ಪಡ್ಕೊಳ್ಬೇಕು. ಆಮೇಲೆ ಯಾವುದು ನ್ಯಾಯ ನೀತಿ ಧರ್ಮ ಅಂತ ನಿಮ್ಗೆ ಸರಿ ಅನಿಸುತ್ತೋ ಅದನ್ನು ಕೂಡ ನಾವು ಅದೇ ರೀತಿಯಿಂದ ಪರಿಗಣಿಸ್ತೇವೆ. ನಿಮ್ಮ ಕಣ್ಣಿಗೆ ಕಾಣ್ತಾ ಇರುತ್ತೆ, ಇದು ನನ್ನ ವಸ್ತು ಅಲ್ಲ, ನಾನು ತೊಗೊಳ್ಬಾರ್ದು, ಇದು ನನ್ನ ಪಕ್ಕದ ಮನೆಯವನ ಆಸ್ತಿ, ಇದನ್ನು ನಾನು ಮುಟ್ಟಬಾರ್ದು, ಇವ್ರು ಈ ರೀತಿ ನಾನು ನ್ಯಾಯ ನೀತಿಯಿಂದ ನಡ್ಕೊಳ್ಬೇಕು ಅಂತ ಎಲ್ಲಿಯವರು ಇರ್ತೀರೋ ಅಲ್ಲಿವರೆಗೂ ನ್ಯಾಯ ನೀತಿ ಧರ್ಮ ನಿಮ್ಮನ್ನು ಕಾಪಾಡುತ್ತೆ, ಕಾನೂನು ನಿಮ್ಮ ಜೊತೆಗಿರುತ್ತೆ. ತೊಂದರೆಗೆ ಸಿಕ್ಕೊಂಡಾಗ, ನೀವು ಯಾವುದೇ ತಪ್ಪು ಮಾಡದೇ ನಿಮಗೆ ತೊಂದರೆ ಉಂಟಾದಾಗ, ಯಾರು ಇಲ್ಲಪ್ಪ ನನಗೆ ಅಂತ ಅನ್ಕೊಳ್ಳೋ ಬದಲು ಖಾಯಂ ಜನತಾ ನ್ಯಾಯಾಲಯ ಬೆಳಗಾವಿ ಇದೆ, ಈ ಮತ್ತೆ ಬೆಳಗಾವಿ ಹಾಗೂ ಬಾಲಕೋಟೆಯ ಜನರು ಇದರ ಉಪಯೋಗ ಲಾಭ ಪಡ್ಕೊಳ್ಬೇಕು. ತಾವು ತಮ್ಮ ನೆರೆಹೊರೆಯವರೊಂದಿಗೆ ಅಧಿಕಾರಿಗಳೊಂದಿಗೆ ಸಾರ್ವಜನಿಕ ಉಪಯುಕ್ತ ಸೇವೆಗಳನ್ನು ನೀಡತಕ್ಕಂಥ ಅಧಿಕಾರಿಗಳೊಂದಿಗೆ ಒಳ್ಳೆಯ ಸಂಬಂಧ ಬೆಳೆಸ್ಕೊಂಡು ನೀವು ಚೆನ್ನಾಗಿ ನೆಮ್ಮದಿಯಿಂದ ಇರಕ್ಕೆ ಸಾಧ್ಯ. ತೊಂದರೆ ಉಂಟಾದಾಗ ನಾವಿದ್ದೇವೆ, ನೀವೆಲ್ಲರೂ ನಮ್ಮ ಖಾಯಂ ಜನತಾ ನ್ಯಾಯಾಲಯದಲ್ಲಿ ನಿಮಗೆ ತೊಂದರೆ ಆದಾಗ ಪ್ರಕರಣಗಳನ್ನು ತೆಗೆದುಕೊಂಡು ಬಂದರೆ ನಾನು ನಮ್ಮ ಸದಸ್ಯರು ನಮ್ಮ ಸಿಬ್ಬಂದಿ ವರ್ಗಕ್ಕೆ ಒಂದು ಕೆಲಸ ಅಂತ ಇರುತ್ತೆ, ನಮಗೆ ಪ್ರಸ್ತುತ ಅನಿಸುತ್ತೆ. ಹಾಗಾಗಿ ನಿಮ್ಮಿಂದ ಏನಾದರೂ ತೊಂದರೆಗಳು ಉಂಟಾದಾಗ, ನಿಮಗೆ ಏನಾದರೂ ನೋವುಗಳು ಉಂಟಾದಾಗ ಬನ್ನಿ, ನಾವಿದ್ದೇವೆ, ನಾವು ನಿಮ್ಮ ಜೊತೆಗಿದ್ದೇವೆ. ನೆಮ್ಮದಿಯಾಗಿರಿ, ವರ್ಕ್ ಈಸ್ ವರ್ಸಪ್, ಕಾಯಕವೇ ಕೈಲಾಸ ಅಂತ ಹೇಳ್ತೀವಿ. ಚೆನ್ನಾಗಿರಿ, ಥ್ಯಾಂಕ್ ಯು.
1: ಸ್ನೇಹಿತರೆ, ಇದಾಗಿತ್ತು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಿ ಬೆಳಗಾವಿಯ ಕಾಯಂ ಜನತಾ ನ್ಯಾಯಾಲಯ ಅಂದರೆ ಪರ್ಮನೆಂಟ್ ಲೋಕ ಅದಾಲತ್ ಬಾಗಲಕೋಟೆ ಜಿಲ್ಲೆಗಳ ವ್ಯಾಪ್ತಿಯನ್ನು ಒಳಗೊಂಡ ಸದರಿ ಪೀಠದ ಅಧ್ಯಕ್ಷರಾಗಿ ಕಾರ್ಯನಿರತ ಜಿಲ್ಲಾ ನ್ಯಾಯಾಧೀಶರಾದ ಶ್ರೀ ಪಲ್ಲೇದ್ ರವೀಂದ್ರ ಜಡಿಯಪ್ಪ ಅವರು ಕಾರ್ಯಕ್ರಮದಲ್ಲಿ ಸರ್ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ. ನಮಸ್ಕಾರ.
0: ತಮಗೂ ತಮ್ಮ ಸಿಬ್ಬಂದಿ ವರ್ಗ ಹಾಗೆ ಆಡಳಿತ ವರ್ಗ ಹಾಗೂ ಬೆಳಗಾವಿ ಹಾಗೂ ಬಾಲಕೋಟೆ ಜಿಲ್ಲೆಯ ಎಲ್ಲ ಸಾರ್ವಜನಿಕ ಬಂಧುಗಳಿಗೂ ಧನ್ಯವಾದಗಳು. ಶ್ರೋತೃಗಳಿಗೂ ಧನ್ಯವಾದ.
1: ಸ್ನೇಹಿತರೆ, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.
2: ಬೆಳಗಾವಿ ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
3: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
2: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
3: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
2: KLE ಆಯುರ್ವೇದ ಆಸ್ಪತ್ರೆ, ಶಹಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: ನಮಸ್ಕಾರ, ನೀವು ಕೇಳ್ತಾ ಇದ್ರೆ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM ಕೆ ಎಲ್ ಇ ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಸ್ನೇಹಿತರೆ. ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಶಾಲಾ ಮತ್ತು ಕಾಲೇಜ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಮಾನಸಿಕ ಆರೋಗ್ಯ ಕುರಿತು, ಮೆಂಟಲ್ ಹೆಲ್ತ್ ಆಫ್ ಸ್ಕೂಲ್ ಅಂಡ್ ಕಾಲೇಜ್ ಸ್ಟೂಡೆಂಟ್ಸ್. ಇವತ್ತಿನ ಕಾರ್ಯಕ್ರಮದ ಈ ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ. ಕಾರ್ಯಕ್ರಮದ ಅತಿಥಿ ಕೆ ಎಲ್ ಇ ಶ್ರೀ ಬಿ ಎಂ ಕಂಕನವಾಡಿ ಆಯುರ್ವೇದ ಆಸ್ಪತ್ರೆ ಮತ್ತು ವಿದ್ಯಾಲಯದ ಮಾನಸ ರೋಗ ವಿಭಾಗದ ಡಾಕ್ಟರ್ ರಜಿಯಾ ಮುನಿಸಾ ಬೇಗಂ ಶೇಖ್ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ.
1: ನಮಸ್ಕಾರ ಸರ್.
0: ಇವತ್ತಿನ ಕಾರ್ಯಕ್ರಮದ ವಿಷಯ ಮಾನಸಿಕ ಆರೋಗ್ಯ, ಅದು ಶಾಲಾ ಹಾಗೂ ಕಾಲೇಜ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರದು. ಬನ್ನಿ, ಮಾನಸಿಕ ಆರೋಗ್ಯ ಅಂದ್ರೇನು ಅಲ್ಲಿಂದ ಪ್ರಾರಂಭ ಮಾಡೋಣ.
1: ಸಿ, ಮಾನಸಿಕ ಆರೋಗ್ಯ ಅಂದರೆ ಇಟ್ ಈಸ್ ಅ ಕಂಪ್ಲೀಟ್ ಹೆಲ್ತ್. ಫಿಸಿಕಲ್ ಹೆಲ್ತ್ ಆಸ್ ವೆಲ್ ಆಸ್ ಸಾಮಾಜಿಕ ಹೆಲ್ತ್ ಅಂಡ್ ಶಾರೀರಿಕ ಅಂಡ್ ಮಾನಸಿಕ ಇದೆಲ್ಲ ಒಂದೇ ಲೈನಲ್ಲಿ ಇರಬೇಕಾಗತ್ತೆ. ಸೊ ಇದನ್ನು ಮೆಂಟಲ್ ಹೆಲ್ತ್ ಅಂತಾರೆ. ಅದು ನಾವು ಕೆಲವು ಜನ ಸ್ಟ್ರೆಸ್ಸಲ್ಲಿ ಇರ್ತಾರೆ, ಬಟ್ ಮೆಂಟಲ್ ಹೆಲ್ತ್ ಚೆನ್ನಾಗಿದೆ ಅಂದರೆ ಅದು ಕೋಪ್ ಅಪ್ ಮಾಡಿಕೊಂಡು ಮುಂದೆ ಹೋಗ್ತಾರೆ. ಬಟ್ ಈ ಮೂಡದಲ್ಲಿ ಸಾಮಾಜಿಕ, ಮಾನಸಿಕ ಆ್ಯಸ್ ವೆಲ್ ಆ್ಯಸ್ ಶಾರೀರಿಕ ಹೆಲ್ತ್ ಎಲ್ಲ ಚೆನ್ನಾಗಿದೆ ಅಂದರೆ ಅದು ಮೆಂಟಲಿ ಹೀಸ್ ಫಿಟ್ ಅಂತ ಹೇಳ್ಬೋದು.
0: ಈಗ ಇವತ್ತಿನ ವಿಷಯಕ್ಕೆ ಬರೋಣ. ಮಾನಸಿಕ ಆರೋಗ್ಯದ ಬಗ್ಗೆ ತಾವು ಹೇಳಿದ್ರೆ, ಇವತ್ತಿನ ವಿಷಯ ಶಾಲಾ ಮತ್ತು ಕಾಲೇಜ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಮಾನಸಿಕ ಆರೋಗ್ಯ, ಅದು ಏನು?
1: ಮಾನಸಿಕ ಆರೋಗ್ಯ ಇವಾಗ ಟ್ರೆಂಡ್ ಚೇಂಜ್ ಆಗಿದೆ, ಅದು ಪ್ರಕಾರ ಎಜುಕೇಷನು ಚೇಂಜ್ ಆಗಿದೆ, ಅದರಲ್ಲಿ ಯೂಸ್ ಮಾಡೋ ಟೆಕ್ನಾಲಜಿ ಟೆಕ್ನಿಕ್ಸ್ ಅದೆಲ್ಲ ಚೇಂಜ್ ಆಗಿದ್ದಾವೆ. ಮೇನ್ ಸ್ಟೂಡೆಂಟ್ಸಲ್ಲಿ ಒಂದು ಕೈಂಡ್ ಆಫ್ ಫಿಯರ್ ಬರ್ತಾ ಇದೆ, ನಾನು ಫೇಲ್ ಆಗ್ತೀನೇನೋ. ಫೇಲ್ ಆಫ್ ಲೈಕ್ ಏನೇನ ಸಬ್ಜೆಕ್ಟಲ್ಲಿ ಇರ್ಬೋದು, ಲೈಫಲ್ಲಿ ಇರ್ಬೋದು. ಅವರು ಭಾಳ ಮೀಡಿಯಾಗೆ ಎಡಿಕ್ಟ್ ಆಗಿ ಅದು ಕಾನ್ಸಂಟ್ರೇಷನ್ ಕಾನ್ಫಿಡೆನ್ಸ್ ಕಡಿಮೆ ಆಗಿ ಸೊ ಒಂದು ಕೈಂಡ್ ಆಫ್ ಫಿಯರ್ ಡೆವಲಪ್ ಆಗ್ತದೆ. ಭಯ ಅಂದರೆ ನಾನು ಫೇಲ್ ಆಗ್ಬೋದು, ಇನ್ನು ಮುಂದೆ ಹೋಗೋಕ್ಕಾಗಲ್ಲ, ಈ ಥರ ಒಂದು ಕೈಂಡ್ ಆಫ್ ಸ್ಟ್ರೆಸ್ ಅಂತ ಒಂದು ಡೆವಲಪ್ ಆಗ್ತಾ ಇದೆ. ಆ್ಯಂಡ್ ಕಂಪ್ಯಾರಿಷನ್, ಪೇರೆಂಟ್ಸ್ ಕೂಡ ಹಾಗೆ ಮಾಡ್ತಾ ಇದ್ದಾರೆ. ಅವ್ರಿಗೇನು ಫಸ್ಟ್ ಒಳ್ಳೆ ಕಾಲೇಜು ಒಳ್ಳೆ ಸ್ಕೂಲಲ್ಲಿ ಜಾಯಿನ್ ಮಾಡಿಸ್ತಾರೆ, ಆಮೇಲೆ ಅವ್ರ ಬಗ್ಗೆ ಏನು ಯೋಚನೆ ಮಾಡಲ್ಲ, ಏನು ಕೇರಿಂಗ್ ಏನು ಇರಲ್ಲ. ಪಿ ಟಿ ಎಮ್ಸ್ ಅಂತ ಇರ್ತವೆ, ಪೇರೆಂಟ್ಸ್ ಟೀಚಿಂಗ್ ಮೀಟಿಂಗ್ಸ್ ಅಂತ ಇರ್ತವೆ. ಅವಾಗ ಟೀಚರ್ಸ್ ಕರೀತಾರೆ, ನಿಮ್ಮ ಸ್ಟೂಡೆಂಟ್ಸ್ ನಿಮ್ಮ ಮಗ ಈ ಮಗಳು ಈ ತರ ಬಿಹೇವ್ ಮಾಡ್ತಾ ಇದಾರೆ, ಈ ತರ ಎಜುಕೇಶನ್ ಅಕಾಡೆಮಿಕ್ಸ್ ಅಲ್ಲಿ ಈ ತರ ಇದ್ದಾರೆ, ಹೆಚ್ಚು ಕಡಿಮೆ ಮಾರ್ಕ್ಸ್ ಬರ್ತಾ ಇದೆ ಅಂತ ಹೇಳಕ್ಕೆ ಪಿ ಟಿ ಎಮ್ ಮೀಟಿಂಗ್ಸ್ ಅಂತ ಅರೇಂಜ್ ಮಾಡ್ತಾರೆ. ಬಟ್ ಪೇರೆಂಟ್ಸ್ ಅಂತೂ ಅದಕ್ಕೆ ಅಟೆಂಡ್ ಆಗಲ್ಲ, ಬಿಕಾಸ್ ಪೇರೆಂಟ್ಸ್ ನವ ಡೇಸ್ ದೇ ಆರ್ ಆಲ್ಸೋ ಬಿಸಿ ಇನ್ ದೇರ್ ಲೈಫ್. ಸೊ ಇದೆಲ್ಲ ಒಂದು ಕಾರಣ ಇರ್ಬೋದು. ಅದು ಮೇನ್ ಅಕಾಡೆಮಿಕ್ ಪ್ರೆಷರ್ ಎಲ್ಲ ಅದು ಜಾಸ್ತಿ ಆಗಿ ಅವ್ರಿಗೆ ಸ್ಟ್ರೆಸ್, ಆಮೇಲೆ ಸ್ಟ್ರೆಸ್ ಜಾಸ್ತಿ ಆಗಿದ ಮೇಲೆ ಖಿನ್ನತ ಅಂಡ್ ಆತಂಕ ಈ ತರ ಡಿಸೀಜಸ್ಗಳು ಬರ್ತವೆ.
0: ಅಂತ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಹಳ ಜಾಸ್ತಿ ಚರ್ಚೆಯಲ್ಲಿದೆ ಈ ಮಾನಸಿಕ ಆರೋಗ್ಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು, ಶಾಲಾ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ. ಅದು ಯಾಕೆ, ಏಕೆ ಈ ಒಂದು ವಿಷಯ ಈಗಿನ ಕಾಲದಲ್ಲಿ ಬಹಳ ಚರ್ಚಿತವಾಗಿದೆ, ಅದ್ರ ಬಗ್ಗೆ?
1: ಯೂತ್ ಇಸ್ ನೇಷನ್ ಅಂತ ಹೇಳ್ತಾರೆ, ಇವನ್ ನಾವು ವಿವೇಕಾನಂದ ಹೇಳ್ತಾರೆ, ಆ ತರನೇ ಮೋಡಿಜಿ ಕೂಡ ಯೂತ್ಗೆ ಬಹಳ ಇಂಪಾರ್ಟೆನ್ಸ್ ಕೊಡ್ತಾರೆ. ಬಟ್ ಯೂತ್ ಸ್ವಲ್ಪ ಸ್ಟ್ರಕ್ ಆಗಿದ್ದಾರೆ. ಸೊ ಎದಕ್ಕಂದ್ರೆ ಬಹಳ ಸೋಷಿಯಲ್ ಮೀಡಿಯಾಕ್ಕೆ ಎಡಿಕ್ಟ್ ಆಗಿ ಅಂಡ್ ಅಕಾಡೆಮಿಕ್ಸ್ ಕಾನ್ಸಂಟ್ರೇಷನ್ ಅಷ್ಟು ಕೊಡ್ತಾ ಇಲ್ಲ. ಅವರು ಯೂತ್ ಚೆನ್ನಾಗಿದೆ ಅಂದ್ರೆ ನೇಷನ್ ಚೆನ್ನಾಗಿದೆ, ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ ಅಂತ ಒಂದು ಸ್ಲೋಗನ್ ಇದೆ, ಆಸ್ ಪರ್ ವಿವೇಕಾನಂದ ಇರ್ಬೋದು, ಮಹಾತ್ಮ ಗಾಂಧಿ ಇರ್ಬೋದು, ಮೋಡಿ ಇರ್ಬೋದು. ಸೊ ಇದು ಪ್ರಕಾರ ಏನು ಯೂತ್ ಸ್ವಲ್ಪ ಸ್ಟ್ರೈಟ್ ಲೈನಲ್ಲಿ ಹೋಗ್ತಾ ಇಲ್ಲ, ಡೈವರ್ಟ್ ಆಗ್ತಾ ಇದ್ದಾರೆ. ಅದು ಎಡಿಕ್ಷನ್ ಇರ್ಬೋದು, ಸ್ಲಮ್ ಕೈಂಡ್ ಆಫ್ ಮ್ಯಾನರಿಸಮ್ಸ್ ಅಭ್ಯಾಸ ಮಾಡ್ಕೋಬಹುದು, ಸೋಷಿಯಲ್ ಮೀಡಿಯಾ ಇರ್ಬೋದು, ಬ್ಲೂ ಲೈಟ್ ಎಡಿಕ್ಷನ್ಸ್ ಈ ತರ ಇರ್ತವೆ. ಸೊ ಅದೆಲ್ಲ ಎಡಿಕ್ಟ್ ಆಗಿ ಸೊ ಮೇನ್ ಅವ್ರು ಓದ್ಬೇಕಂತ ಆ ಯೋಚನೆಗಳು ಆಲೋಚನೆಗಳು ಅವ್ರ ಮೈಂಡಲ್ಲಿ ಇಲ್ಲ. ಸೊ ಕಷ್ಟಪಡಬೇಕಂತ ಆಲೋಚನೂ ಅವರಲ್ಲಿ ಇಲ್ಲ. ಸೊ ಸುಮ್ಮನೆ ಬರಬೇಕು ಏನನ್ನ. ಸೊ ವಿತೌಟ್ ಹಾರ್ಡ್ ವರ್ಕ್ ಎವ್ರಿಥಿಂಗ್ ದೇ ವಾಂಟ್. ಸೊ ಆ ಕೈಂಡ್ ಆಫ್ ಮೂಡ್ ಸೆಟ್ಟಿಂಗ್ ಬ್ರೈನ್ ಸೆಟ್ಟಿಂಗ್ಸ್ ಇದಾಗ ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಗೆಟ್ ದ ನೇಷನ್ ಟು ಡೆವಲಪ್.
0: ಈಗ ಲಕ್ಷಣಗಳ ಬಗ್ಗೆ ಮಾತನಾಡೋಣ. ಶಾಲಾ ಕಾಲೇಜ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ ಮಾನಸಿಕ ಆರೋಗ್ಯ ಸಮಸ್ಯೆ ಇದೆ ಅಂತ ಪಾಲಕರು ಅಥವಾ ಅವರ ಅಕ್ಕಪಕ್ಕದವರು ಗುರುತಿಸುವುದು ಹೇಗೆ, ಆ ಒಂದು ಲಕ್ಷಣದ ಬಗ್ಗೆ ಸ್ವಲ್ಪ?
1: ಎಸ್, ಅಂದ್ರೆ ಸ್ಕೂಲಲ್ಲಿ ಟೀಚರ್ಸ್ ಇರ್ಬೋದು ಅಂಡ್ ಕಾಲೇಜ್ ಲೆಕ್ಚರ್ಸ್ ಕೂಡ ಸ್ಟೂಡೆಂಟ್ಸ್ ಒಂದು ವಿಷಯದಲ್ಲಿ ಕಾನ್ಸಂಟ್ರೇಟ್ ಮಾಡೋಕೆ ಬಹಳ ಡಿಫಿಕಲ್ಟೀಸ್ ಫೇಸ್ ಮಾಡ್ತಾ ಇದ್ದಾರೆ. ಸೊ ಆವಾಗ ಸ್ವಲ್ಪ ನಾವು ಕಾನ್ಸಂಟ್ರೇಟ್ ಮಾಡಿ ಅವ್ರಿಗೆ ಸಪೋರ್ಟ್ ಕೊಟ್ಟು ಆ ವಿಧಾಗ ಒಂದು ಕೈಂಡ್ ಆಫ್ ಎಕ್ಸ್ಟ್ರಾ ಕ್ಲಾಸ್ ಇರ್ಬೋದು, ರೆಮಿಡಿಯಲ್ ಕ್ಲಾಸಸ್ ಇರ್ಬೋದು, ಎಲ್ಲಿ ಡಿಫಿಕಲ್ಟಿ ಇದೆ ಅಂದ್ರೆ ನೋಡಿ ಅವ್ರಿಗೆ ಬಹಳ ಎಕ್ಸ್ಪ್ಲೇನ್ ಮಾಡಿ ಆಮೇಲೆ ಸ್ವಲ್ಪ ಟೈಮ್ ಕೊಡಬೇಕು ಅವ್ರಿಗೆ. ಎಕ್ಸ್ಪ್ಲೇನೇಷನ್ ಮಾಡಿದ್ಮೇಲೆ ಇಮಿಡಿಯೇಟ್ ರಿಸಲ್ಟ್ಸ್ಗೋಸ್ಕರ ವೇಟ್ ಮಾಡೋದು ಬೇಡ, ಸ್ವಲ್ಪ ಅವ್ರಿಗೆ ಟೈಮ್ ಕೊಟ್ಟು ಆಮೇಲೆ ಅವರು ಅರ್ಥ ಮಾಡಿಕೊಂಡು ಆಮೇಲೆ ಸ್ವಲ್ಪ ಅವರಿಂದ ಏನನ್ನ ತ್ರಾಸಿದೆಯಾ ಅಂತ ಕುತ್ಕೊಂಡು ಕೇಳಿ ಏನೇನ ಡಿಫಿಕಲ್ಟೀಸ್ ಇದಾವಂದ್ರೆ ಸ್ವಲ್ಪ ಸಪೋರ್ಟು, ಸ್ವಲ್ಪ ಪ್ರಾಬ್ಲಮ್ ಸಾಲ್ವಿಂಗ್ ಟೀಚರ್ಸ್ ಸೈಡಿಂದ ಇರಬೇಕು ಆಸ್ ವೆಲ್ ಆಸ್ ಪೇರೆಂಟ್ಸ್ ಸೈಡಿಂದನು ಇರಬೇಕಾಗತ್ತೆ.
0: ಈಗ ಶಾಲಾ ಕಾಲೇಜ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅವರ ಜೀವನದಲ್ಲಿ ಸ್ಟ್ರೆಸ್ ಅಂತ ಇದ್ದೇ ಇರುತ್ತೆ, ಬಹಳಷ್ಟು ಸ್ಟ್ರೆಸ್ ಇದೆ. ಮೊದಲನೇದಾಗಿ ಮಾತನಾಡೋಣ ಈ ಅಕಾಡೆಮಿಕಲ್ ಅಥವಾ ಪರೀಕ್ಷೆಯ ಸ್ಟ್ರೆಸ್, ಅದರಿಂದ ಅವರ ಮಾನಸಿಕ ಆರೋಗ್ಯ ಎಷ್ಟು ಹಾನಿಯಾಗುತ್ತೆ ಅದ್ರ ಬಗ್ಗೆ?
1: ಇವಾಗ ಆಕ್ಚುಲಿ ಗ್ರೇಡಿಂಗ್ಸ್ ಬಂದವು ಸರ್, ಸ್ಕೋರ್ ಏನಿಲ್ಲ, ಮಾರ್ಕ್ಸ್ ಏನಿಲ್ಲ, ರ್ಯಾಂಕ್ ಇಲ್ಲ, ಬಟ್ ಈವನ್ ದೋ ಸ್ಟೂಡೆಂಟ್ಸ್ ಆರ್ ಫೀಲಿಂಗ್ ಸ್ಟ್ರೆಸ್. ವೈ ಅಂದ್ರೆ ಅದು ಮೇನ್ ಪ್ಲಾನಿಂಗ್ ಇಲ್ಲ. ಸೊ ಪ್ಲಾನಿಂಗ್ ಮಾಡಿಕೊಂಡು ಮುಂದೆ ದಿನಾನೇ ನಾಳೆ ಏನೇನು ಕ್ಲಾಸಸ್ ಇರ್ತವೆ, ಹೆಂಗೆ ಟೈಮ್ ಟೇಬಲ್ ಇದೆ ನೋಡ್ಕೊಳ್ಳಲ್ಲ. ಈವನ್ ಟೈಮ್ ಟೇಬಲ್ ಗೊತ್ತಿಲ್ಲ, ಏ ಟೀಚರ್ ಬರ್ತಾರೆ, ಯಾವ ಟೀಚರ್ ಬರ್ತಾರೆ, ಏನು ಕ್ಲಾಸ್ ಹೇಳ್ತಾರೆ ಅಂದರೂ ಗೊತ್ತಿಲ್ಲ ಸ್ಟೂಡೆಂಟ್ಸ್ಗೆ. ಆ ಥರ ಇದ್ದಾರೆ ನಮ್ಮ ಸ್ಟೂಡೆಂಟ್ಸ್ ಇದಾರಲ್ಲ ನಮ್ಮ ಕಾಲೇಜ್ ಒಳಗೆ. ಸೊ ಟೈಮ್ ಟೇಬಲ್ ಗೊತ್ತಿಲ್ಲ, ಬುಕ್ಸ್ ಏನು ತೊಗೊಂಡು ಬರಲ್ಲ, ಏನೋ ನಾವು ಒಂದು ಹೇಳ್ತೀವಿ ಅವ್ರು ಒಂದು ಬರೀತಾರೆ, ಬೇರೆ ನೋಟ್ಸ್ ಮತ್ತೆ ಕಾಪಿ ಮಾಡ್ಕೊಡೋಕ್ಕಾಗಲ್ಲ, ಒಂದು ಟಾಪಿಕ್ ಮತ್ತೆ ಬೇರೆ ನೋಟ್ಸಲ್ಲಿರುತ್ತೆ, ಅದೆಲ್ಲ ಸೇರಿಸಿ ಮತ್ತೆ ಎಕ್ಸಾಮ್ ಪ್ರಿಪೇರ್ ಆಗಬೇಕಂದ್ರೆ ಅದು ಒಂದು ಕೈಂಡ್ ಆಫ್ ಸ್ಟ್ರೆಸ್. ಸೊ ಅದಕ್ಕೋಸ್ಕರ ಪ್ಲಾನಿಂಗ್, ಪ್ರಾಪರ್ ಪ್ಲಾನಿಂಗ್ ಜೊತೆ ಹೋಗಿದರೆ ಸ್ಟ್ರೆಸ್ ಅಂದೂ ಇರಲ್ಲ. ಆ್ಯಂಡ್ ಸ್ಟೂಡೆಂಟ್ಸ್ ಸೀನಿಯರ್ಸ್ ಇರ್ತಾರೆ ಕಾಲೇಜ್ ಒಳಗೆ ಇರ್ಬೋದು, ಲೈಕ್ ಇಲ್ಲ ಅಂದರೆ ಪೇರೆಂಟ್ಸ್ ಇರ್ಬೋದು, ಟೀಚರ್ಸ್ ಇಲ್ಲ. ಒಂದು ಟಾಪಿಕ್ ಡಿಫಿಕಲ್ಟಿ ಆಗ್ತಾ ಇದೆ ನಮ್ಗೆ ಅರ್ಧ ಆಗಿಲ್ಲ ಅಂದರೆ ಅವಾಗ ಅಟ್ ಲೀಸ್ಟ್ ಸ್ಟೂಡೆಂಟ್ಸ್ ಟೀಚರ್ ಜೊತೆನೆ ಶೇರ್ ಮಾಡ್ಕೋಬೋದು, ಇಲ್ಲ ಸೀನಿಯರ್ಸ್ ಇರ್ತಾರೆ ಸೀನಿಯರ್ ಜೊತೆನೂ ಮಾತಾಡಿ ಸ್ವಲ್ಪ ಆ ಟಾಪಿಕಲ್ಲಿ ಸ್ವಲ್ಪ ವಿಷಯಗಳೇನಿರ್ತವೆ, ಇನ್ಸೈಟ್ಸ್ ಏನಿದ್ದಾವೆ, ಮೇನ್ ಮೇನ್ ಪಾಯಿಂಟ್ಸ್ ಹೆಡ್ಡಿಂಗ್ಸ್ ಏನಿದಾವೆ ಅಂದ ಹೆಲ್ಪ್ ತಗೋಬೋದು. ಬಟ್ ಇವಾಗ ಆ ಸ್ಟೂಡೆಂಟ್ ಸೀನಿಯರ್ ರಿಲೇಷನ್ ಇಲ್ಲ, ಜೂನಿಯರ್ ಸೀನಿಯರ್ ರಿಲೇಷನ್ ಇಲ್ಲ, ಆ್ಯಂಡ್ ಸ್ಟೂಡೆಂಟ್ ಟೀಚರು ರಿಲೇಷನ್ ಇಲ್ಲ, ಸುಮ್ಮನೆ ಬರ್ತಾರೆ ಕೂತ್ಕೊಂತಾರೆ ಮತ್ತು ಹೋಗ್ತಾರೆ ಅಷ್ಟೇ. ಬಟ್ ಟೀಚರ್ ಇವರು ಕಾಮೆಂಟ್ ಮಾಡ್ತಾರೆ, ಸ್ಟೂಡೆಂಟ್ಸ್ ಟೀಚರ್ನೇ ಕಾಮೆಂಟ್ ಮಾಡ್ತಾರೆ. ಸೊ ಆ ಥರ ಆ ಕಲ್ಚರ್ಸ್ ಡೆವಲಪ್ ಆಗಿದೆ. ಇದೆಲ್ಲ ಸ್ವಲ್ಪ ಕಂಟ್ರೋಲ್ ಇಲ್ಲ. ಆ್ಯಂಡ್ ಮನಿ ಮೇನ್ ಪ್ರೈವೇಟ್ ಕಾಲೇಜಸ್, ಪ್ರೈವೇಟ್ ಸ್ಕೂಲ್ಸ್ ಇರ್ಬೋದು, ಅದು ನಾವು ರೊಕ್ಕ ಕಟ್ಟಿ ಬಂದೀವಿ, ಯಾಕೆ ಓದಬೇಕು, ನೀವೇ ಪಾಸ್ ಮಾಡಬೇಕು, ನೀವೇ ಅಟೆಂಡೆನ್ಸ್ ಕೊಡಬೇಕು, ಈ ಥರ ಸ್ಟೂಡೆಂಟ್ಸ್ ಬಿಹೇವ್ ಮಾಡ್ತಾರೆ ಪ್ರಿನ್ಸಿಪಲ್ ಜೊತೆ ಕೂಡ. ಸೊ ಈ ಕೈಂಡ್ ಆಫ್ ಕಲ್ಚರ್ ಅಂದರೆ ಸ್ವಲ್ಪ ಅಕಾಡೆಮಿಕಲ್ಲಿ ನಾವು ಪ್ರೆಷರ್ ಕೊಡಬೇಕು ಹಂಗಂದ್ರೆ, ಬಟ್ ಜಾಸ್ತಿ ಪ್ರೆಷರ್ ಬೇಡ, ಸ್ಟ್ರಿಕ್ಟ್ ಆಗಿರಬೇಕು. ಕೆಲವು ವಿಷಯದಲ್ಲಿ ನಾವು ಸ್ವಲ್ಪ ಲೂಸ್ ಕೂಡ ಇರಬೇಕಾಗಿ.
0: ತಾವು ಹೇಳಿದ್ರೆ ಮರ್ಯಾದೆ ಕೊಡೋದಿಲ್ಲ ಅಂತ, ಡಿಸ್ರೆಸ್ಪೆಕ್ಟ್ ಹ್ಯಾಸ್ ಬಿಕಮ್ ಅ ನ್ಯೂ ನಾರ್ಮಲ್, ಅದು ನಾವು ನೋಡಿದ್ದೇವೆ. ಅದಕ್ಕೆ ಕಾರಣ ಸೋಷಿಯಲ್ ಮೀಡಿಯಾನೂ ಆಗಿರಬಹುದು. ಬನ್ನಿ, ಈಗ ತಾವು ಪ್ರಾರಂಭದಲ್ಲಿ ಹೇಳಿದ್ರೆ ಸೋಷಿಯಲ್ ಮೀಡಿಯಾ ಮುಖಾಂತರ ಅಥವಾ ಬ್ಲೂ ಲೈಟ್ ಅಡಿಕ್ಷನ್ ಮುಖಾಂತರ ಸಮಸ್ಯೆ ಆಗುತ್ತೆ. ಯಾವ ರೀತಿ ಸಮಸ್ಯೆ ಆಗುತ್ತೆ, ಏಕೆಂದ್ರೆ ಇತ್ತೀಚಿನ ದಿನದಲ್ಲಿ ಶಾಲಾ ಕಾಲೇಜ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಅಷ್ಟೇ ಅಲ್ಲ, ಎಲ್ಲರೂ ಮೊಬೈಲ್ಗೆ ಹೋಗ್ತಿದ್ದಾರೆ, ಅಡಿಕ್ಟೆಡ್ ಇದ್ದಾರೆ. ಪ್ಲೀಸ್ ಅದ್ರ.
1: ಸೊ ಜಾಸ್ತಿ ಮೊಬೈಲ್ ಹೋದ್ಮೇಲೆ ಏನಾಗುತ್ತೆ, ಸೊ ನೈಟ್ ನಿದ್ದೆ ಅಂತೂ ಬರಲ್ಲ. ಸ್ವಲ್ಪ ನಿದ್ದೆ ಬರ್ತಾ ಇಲ್ಲ ಅಂದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ಟೂಡೆಂಟ್ ಇರ್ಬೋದು, ಯಾರೇನು ಇರ್ಬೋದು, ಅದು ಫ್ರೆಶ್ ಇರಲ್ಲ, ಅವರು ಫ್ಯಾಟಿಗ್ನೆಸ್ ಇರುತ್ತೆ, ಮೈಕಾಲ್ ನೋವು ಬರುತ್ತೆ, ಅಂಡ್ ಮೆಮೊರಿ ಲಾಸ್ ಕೂಡ ಇರ್ಬೋದು. ಸೊ ಕಂಟಿನ್ಯೂಸ್ ಸ್ಕ್ರೋಲಿಂಗ್ ಆಫ್ ದಿ ಬ್ಲೂ ಲೈಟ್ ಆರ್ ಏನೇನ ಸ್ಕ್ರೀನ್ ಇರ್ಬೋದು, ಅದು ಟಿವಿ ಸ್ಕ್ರೀನ್ ಇರ್ಬೋದು, ಇಲ್ಲ ಅಂದ್ರೆ ಮೊಬೈಲ್ ಸ್ಕ್ರೀನ್, ಅದರಿಂದ ಸ್ವಲ್ಪ ಫಸ್ಟ್ ಇನ್ಸೋಮ್ನಿಯಾ ಡೆವಲಪ್ ಆಗುತ್ತೆ. ಕಂಟಿನ್ಯೂಸ್ ಬ್ಲೂ ಲೈಟ್ ಇಲ್ಲ, ಸೆರೋಟೋನಿನ್ ಹಾರ್ಮೋನ್ ಇರಲ್ಲ. ಸೊ ಅದಕ್ಕೂ ನಿದ್ರೆ ಲೇಮಿ ಅಂತಾರೆ. ಸೊ ನಿದ್ರೆ ಕಡಿಮೆ ಆಗುತ್ತೆ. ನಿದ್ರೆ ಕಡಿಮೆ ಆದ್ಮೇಲೆ ಸ್ಟೂಡೆಂಟ್ಸ್ ಹೆಂಗಿರ್ತಾರೆ, ಭಾಳ ವೀಕ್ ಇರ್ತಾರೆ, ತಳ್ಳಗಿರ್ತಾರೆ, ಆ್ಯಂಡ್ ನಾವೇನು ಹೇಳಿದ್ರು ಕೂಡ ಅವ್ರು ತಗೊಳಕ್ಕೆ, ಸೊ ದೇ ವೋಂಟ್ ರೆಡಿ, ಆ್ಯಕ್ಚುಲಿ ದೇ ಆರ್ ನಾಟ್ ರೆಡಿ ಟು ರಿಸೀವ್ ಆಲ್ ದ ಪಾಯಿಂಟ್ಸ್ ವಾಟ್ ವಿ ಟಾಟ್ ಇನ್ ಅ ಕ್ಲಾಸ್. ಸೊ ಸಚ್ ಕೈಂಡ್ ಆಫ್ ಬಿಹೇವಿಯರ್ಸ್ ವಿ ಕ್ಯಾನ್ ಅಬ್ಸರ್ವ್. ಆ್ಯಂಡ್ ಇದರಿಂದ ಏನಾಗುತ್ತೆ, ಸರಿಯಾಗಿ ಮೆಮರಿ ಲಾಸ್ ಇರುತ್ತಲ್ಲ, ಮೆಮರಿ ಅಷ್ಟಿರಲ್ಲ. ಸೊ ಡೆಫಿನೆಟ್ಲಿ, ಸೊ ಸರ್ ಇಲ್ಲ ಮೇಡಮ್ ಒಂದು ಕ್ವಶನ್ ಕೇಳಿದ್ರೆ ಇವರು ಆನ್ಸರ್ ಮಾಡಲ್ಲ, ಇಮಿಡಿಯೇಟ್ ಒಂದು ಕೈಂಡ್ ಆಫ್ ಸ್ಟ್ರೆಸ್ ಜಾಸ್ತಿ, ಆಮೇಲೆ ಅಲ್ಲಿಂದ ಆಂಗ್ಸೈಟಿ, ಆಮೇಲೆ ಅಲ್ಲಿಂದ ಡಿಪ್ರೆಷನ್, ಈ ಥರ ಬಹಳ ಸಮಸ್ಯೆಗಳು ಬರ್ತವೆ.
0: ಸ್ನೇಹಿತರ, ನೀವು ಕೇಳ್ತಾ ಇದ್ದೀರಾ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಶಾಲಾ ಮತ್ತು ಕಾಲೇಜ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಮಾನಸಿಕ ಆರೋಗ್ಯ ಕುರಿತು, ಮೆಂಟಲ್ ಹೆಲ್ತ್ ಆಫ್ ಸ್ಕೂಲ್ ಅಂಡ್ ಕಾಲೇಜ್ ಸ್ಟೂಡೆಂಟ್ಸ್. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ ಶಹಾಪುರ ಮಾನಸ ರೋಗ ವಿಭಾಗದ ಡಾಕ್ಟರ್ ರಜಿಯಾ ಮುನಿಸಾ ಬೇಗಂ ಶೇಖ್ ಅವರು ಕಾರ್ಯಕ್ರಮದಲ್ಲಿ. ಈಗ ಬಹಳ ಮುಖ್ಯವಾದ ವಿಷಯ ಏನಂದ್ರೆ, ಪ್ರಶ್ನೆ ಏನಂದ್ರೆ, ಖಿನ್ನತೆ, ಡಿಪ್ರೆಷನ್, ಸ್ಟ್ರೆಸ್ ಅದರ ಒಳಗೆ ಹೋಗಿದ್ದಾರೆ ಒಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿ, ಆ ಲಕ್ಷಣ ಯಾವುದು, ಯಾವ ಲಕ್ಷಣದಿಂದ ಗುರುತಿಸಬಹುದು ಡಿಪ್ರೆಷನ್ ಒಳಗಿದ್ದಾನೆ ಇವನು ಅಥವಾ ಇವಳು ಅಂತ, ಅದ್ರ ಬಗ್ಗೆ ತಿಳಿಸಿ. ಆದರೆ ಅದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ.

0: ಗಸ್ಟೇಟ್ರಿ ಮೂಮೆಂಟ್ಸ್ ಜಾಸ್ತಿ ಆಗಿ ಅವರು ವಾಮಿಟಿಂಗ್ ಸೆನ್ಸೇಷನ್ ಇರ್ಬೋದು, ಮೋಷನ್ ಹೋಗ್ಬೇಕಂತ ಒಂದು ಇದನ್ನು ಇರ್ಬೋದು. ಸೊ ಈ ತರ ಒಂದು ಕೈಂಡ್ ಆಫ್ ಸ್ಟ್ರೆಸ್ ಇದಾಗ ನಾವು ಐಡೆಂಟಿಫೈ ಮಾಡಬಹುದು, ಅದು ಸೆಕೆಂಡ್ರಿ. ಬಟ್ ಕ್ಲಾಸ್ ಅಲ್ಲಿ ಹೆಂಗ್ ಬಿಹೇವ್ ಮಾಡ್ತಾನೆ ಅಂದ್ರೆ ಸ್ವಲ್ಪ ಒಂದೇ ಕಡೆ ಕೂತ್ಕೊಳ್ಳಲ್ಲ, ಟೀಚರ್ ಹೇಳಿದ ಪ್ರಕಾರ ಅವ್ರು ನೋಟ್ಸ್ ಬರೆಯಲ್ಲ, ಅಂಡ್ ಟೀಚರ್ ಹೇಳಿದ ಪ್ರಕಾರ ಕ್ವಶನ್ ಕೇಳಿದ್ರು ಕೂಡ ಆನ್ಸರ್ ಮಾಡಲ್ಲ, ಬಹಳ ಇರಿಟಬಿಲಿಟಿ ತೋರಿಸ್ತಾನೆ, ಅಂಡ್ ಇರಿಟಬಲ್ ಆಗಿ ಬೇರೆ ಫ್ರೆಂಡ್ಸ್ನ ಕೂಡ ಅವರು ಡಿಸ್ಟರ್ಬ್ ಮಾಡ್ತಾರೆ. ಈ ತರ ಒಂದು ನಾವು ಹೇಳ್ಬೋದು, ಎಸ್ ಹಿ ಈಸ್ ಇನ್ ಅ ಸ್ಟ್ರೆಸ್ ಮೋಡ್. ಅಂಡ್ ಒನ್ ಕೈಂಡ್ ಆಫ್ ನಾವು ಸೊ ಹೆಚ್ಚು ಇದಾಗಬೇಕು ಅಂದರೆ ಭಾಳ ಓದಿ ನಾವು ಡಾಕ್ಟರ್ ಆಗಬೇಕು, ಕಲೆಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಒಂದು ಆ ಥರ ಸ್ಟೂಡೆಂಟ್ ಕ್ಯಾಟಗರಿನೂ ಇದೆ. ಬಟ್ ಅವರಲ್ಲಿ ಕೂಡ ಸ್ಟ್ರೆಸ್ ಇದೆ. ಈಗ ನಾವು ನೀಟು ಬರೀಬೇಕಂದ್ರೆ ಎಷ್ಟು ಭಾಳ ಪ್ರಿಪೇರ್ ಆಗ್ತಾರೆ, ಮತ್ತೆ ಅದರಲ್ಲಿ ಕ್ವಶನ್ ಪೇಪರ್ ನೋಡಿದ ಮೇಲೆ ಒಂದು ಸಡನ್ ಆಗಿ ಪ್ಯಾನಿಕ್ ಆಗಿಬಿಡ್ತಾನೆ. ಸೊ ಯಾಕೆ ಅಂತ ಕ್ವಶನ್ಸ್ ನೋಡಿದರೆ ಸಾಲ್ವ್ ಮಾಡಬೇಕು ಬೇಕಂತ ಕ್ವಶನ್ಸ್ ಇರ್ತವೆ, ಬಟ್ ಏನೋ ಒಂದು ಕೈಂಡ್ ಆಫ್ ಫಿಯರ್, ನಾನು ಫೇಲ್ ಆಗಿದ್ರೆ ಏನು, ನನಗೆ ಸೀಟ್ ಬಂದಿಲ್ಲ ಅಂದರೆ ಏನು, ಪೇರೆಂಟ್ಸ್ಗೆ ನಾನು ಏನು ಆನ್ಸರ್ ಮಾಡಬೇಕು, ಇಲ್ಲ ಫ್ರೆಂಡ್ಸ್ ಜೊತೆ ನಾನು ಹೆಂಗೆ ಬಿಹೇವ್ ಮಾಡಬೇಕು, ಈ ಥರ ಒಂದು ಕೈಂಡ್ ಆಫ್ ಅಲ್ಲಿನ ಒಂದು ಸಿನಾರಿಯೋ ಕ್ರಿಯೇಟ್ ಆಗುತ್ತೆ. ಸೊ ಅದರಿಂದ ಪ್ಯಾನಿಕ್ ಆಗಿಬಿಡ, ಆ ಅಟೆನ್ಷನ್ ನೀಟ್ ಎಕ್ಸಾಮ್ ಮೇಲೆ ಇರಲ್ಲ, ಎಕ್ಸಾಮ್ ಬರೀತಾನೆ ಕೂಡ ಇದೆಲ್ಲ ಆಲೋಚನೆಗಳು ರನ್ ಸ್ಕ್ರೋಲ್ ಆಗ್ತಾ ಇರ್ತವೆ. ಸೊ ಇದರಿಂದ ಕೂಡ ಮೇನ್ ಫೇಲ್ಯೂರ್ಸ್ ಆಗ್ಬೋದು. ಸೊ ಇದು ಕೂಡ ಒಂದು ಕೈಂಡ್ ಆಫ್ ಆತಂಕನೇ ಅಂತ ನಾವು ತಗೋಬೋದು. ಬಟ್ ಇಟ್ ಈಸ್ ವೆರಿ ಡಿಫಿಕಲ್ಟ್, ಬಟ್ ವಿ ಕ್ಯಾನ್ ಈಸಿಲಿ ಫೇಸ್ ದಿಸ್. ಸೊ ಆ ಟೈಮಲ್ಲಿ ಭಾಳ ಸ್ವಲ್ಪ ಬ್ರೇಕ್ ತಗೊಳ್ಳೋದು, ಭಾಳ ನೀರು ಕುಡಿಯೋದು, ಎಕ್ಸಾಮ್ ಟೈಮಲ್ಲಿ ಕೂಡ ಸ್ವಲ್ಪ ಬ್ರೀತಿಂಗ್ ಎಕ್ಸಸೈಸಸ್ ಮಾಡಿಕೊಂಡು ಸ್ವಲ್ಪ ಅದು ಓವರ್ಕಮ್ ಮಾಡಿ ಆ ಟೈಮಲ್ಲಿ ಅದು ಓವರ್ಕಮ್ ಮಾಡಿ ಸೊ ಎಕ್ಸಾಮ್ ಸರಿಯಾಗಿ ಬರಿದ್ರು ಕೂಡ ಸೊ ಹಿ ಆರ್ ಶಿ ಕ್ಯಾನ್ ಗೆಟ್ ದ ಸಕ್ಸಸ್.
1: ಒಂದು ಉತ್ತಮ ಆರೋಗ್ಯಕ್ಕೆ ಒಳ್ಳೆ ನಿದ್ದೆ, ಒಳ್ಳೆ ಆಹಾರ, ಒಳ್ಳೆ ವ್ಯಾಯಾಮ ಬೇಕಂತ ಹೇಳ್ತಾರೆ. ನಿದ್ರೆ ಬಗ್ಗೆ ಮಾತನಾಡೋಣ. ಇತ್ತೀಚಿನ ದಿನದಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಆಫ್ಕೋರ್ಸ್ ಮೊಬೈಲ್ ಸೋಷಿಯಲ್ ಮೀಡಿಯಾ ಅಡಿಕ್ಟ್ ಇರುತ್ತಾರೆ, ಅವರಿಗೆ ಅಕಾಡೆಮಿಕಲ್ ಪ್ರೆಷರು ಇರುತ್ತೆ, ಕೆಲವೊಬ್ರು ರಾತ್ರಿ ಇಡೀ ಓದ್ತಾರೆ, ಮುಂಜಾನೆಯೂ ಓದ್ತಾರೆ, ನಿದ್ರೆ ಬಹಳ ಕಮ್ಮಿ ಮಾಡ್ತಾರೆ. ನಿದ್ರಾಹೀನತೆಯಿಂದ ಏನಾದರೂ ಮಾನಸಿಕ ಆರೋಗ್ಯ ಮೇಲೆ ಸಮಸ್ಯೆ ಬರಬಹುದಾ ಅದ್ರ ಬಗ್ಗೆ?
0: ನಿದ್ರೆ ವೆರಿ ಇಂಪಾರ್ಟೆಂಟ್, ಅದರಿಂದ ಆಲ್ಮೋಸ್ಟ್ ಆ ಸ್ಟೂಡೆಂಟ್ ಏಜ್ಗೆ ಮಿನಿಮಮ್ 8 hours ನಿದ್ದೆ ಅನ್ನೋದು ಬೇಕೇ ಬೇಕಾಗತ್ತೆ. ಸೊ ನಿದ್ದೆ 8 hours ಕೂಡ ಕೆಲವು ಜನ ಮಲ್ಕೊಂಡ ಮೇಲೆ ನಿದ್ದೆ ಬರಲ್ಲ, ಸೊ ಆ ಕೈಂಡ್ ಆಫ್ ಕೇಸಸ್ ಇನ್ಸೋಮ್ನಿಯಾ ಅಂತಾರೆ. ಕೆಲವು ಜನ ಮಲ್ಕೊಂತಾರೆ ಬಟ್ ಅದು ಲಾಂಗ್ ಲಾಸ್ಟಿಂಗ್ ಇರಲ್ಲ, ಸೊ ಮೇಂಟೆನೆನ್ಸ್ ಆಫ್ ನಿದ್ರೆ ಕೂಡ ಕಡಿಮೆನೇ ಇರುತ್ತೆ. ಸೊ ಈ ತರ ಬಹಳ ಸಮಸ್ಯೆಗಳು ಬರ್ತವೆ. ಸೊ ಒಳ್ಳೆ ನಿದ್ರೆ ಬೇಕಂದ್ರೆ ಕೂಡ ಸ್ವಲ್ಪ ಬೇಗ ಬೆಳಗ್ಗೆ ಎದ್ದಾಡೋದು, ವ್ಯಾಯಾಮ ಸ್ವಲ್ಪ ವ್ಯಾಯಾಮ ಮಾಡ್ಕೊಂಡೋದು, ವ್ಯಾಯಾಮಿಂದ ಕೂಡ ನಾನು ಮುಂಚೆ ಕೂಡ ಹೇಳಿದ್ದೀನಿ, ವ್ಯಾಯಾಮ ಮಾಡ್ಕೊಂಡಿದ್ರೆ ಸ್ವಲ್ಪ ಡೊಪಾಮೈನ್, ಆಕ್ಸಿಟೋಸಿನ್, ಸೆರಟೋನಿನ್, ಎಂಡಾರ್ಫಿನ್ಸ್ ಅಂತ ಈ ತರ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗಿ ಅವ್ರ ಮೂಡ್ ಕೂಡ ಚೇಂಜ್ ಆಗುತ್ತೆ. ಸೊ ಹೋಲ್ ಡೇ ವಿಲ್ ಬಿ ವೆರಿ ಹ್ಯಾಪಿ. ಅಂಡ್ ನಿದ್ದಲೇಮಿ ಅಂತ ನೀವು ಕೇಳಿದ್ರಲ್ಲ, ಸೊ ಅದರಿಂದ ಕೂಡ ಭಾಳ ಸಮಸ್ಯೆಗಳು ಬರ್ತವೆ. ನಿದ್ದಲೇಮಿ ಇಲ್ಲ ಅಂದ್ರೆ ಕಾನ್ಸಂಟ್ರೇಷನ್, ಪೂರ್ ಕಾನ್ಸಂಟ್ರೇಷನ್, ಸೆಲ್ಫ್ ಕಾನ್ಫಿಡೆನ್ಸ್ ಇರಲ್ಲ. ಸೊ ಈ ಎರಡು ಇಲ್ಲ ಅಂದ್ರೆ ಮೆಮರಿ ಪವರ್, ಸೊ ಅವರು ಕ್ಲಾಸಲ್ಲಿ ಕೂಡ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಅಂಡ್ ಮೆಮರಿ ಪವರ್ ಇರಲ್ಲ. ಫಸ್ಟ್ ಕಾನ್ಸಂಟ್ರೇಟ್ ಮಾಡಿದರೆ ಸ್ವಲ್ಪ ಅವ್ರು ಏನು ಹೇಳಿದ್ರೆ ಇವ್ರು ಓದಿದ್ರೆ ಗೊತ್ತಾಗುತ್ತೆ, ಅದು ಏನು ಅಟ್ಯಾಚ್ಮೆಂಟ್ ಇರಲ್ಲ, ಅವರ ಒಂದು ಹೇಳ್ತಾರೆ ಇವರು ಒಂದು ಹೋಗ್ತಾರೆ, ಸ್ವಲ್ಪ ಆ ಟಾಪಿಕಲ್ಲಿ ಅವ್ರಿಗೆ ಅವಗಾಹನ ಇರಲ್ಲ. ಸೊ ಅದರಿಂದನೇ ಫಸ್ಟ್ ಸ್ಟ್ರೆಸ್ಸಸ್ ಆಗುತ್ತೆ, ನನಗೇನು ಬಂದಿಲ್ಲ, ನಾನು ಎಕ್ಸಾಮ್ ಹೆಂಗೆ ಬರೆಯೋದು, ಈ ಥರ ಒಂದು ಕೈಂಡ್ ಆಫ್ ಎಕ್ಸಾಮ್ ಫಿಯರು ಡೆವಲಪ್ ಆಗೋಕ್ಕೆ ಚಾನ್ಸಸ್. ನಿದ್ದರೇಮಿಯಿಂದ ಈ ಥರ ಎಲ್ಲ ಸ್ಟ್ರೆಸ್ ಒಂದು, ಆ ಥರ ಆಂಗ್ಸೈಟಿ, ಆಮೇಲೆ ಡಿಪ್ರೆಷನ್, ಇವೆಲ್ಲ ಬರ್ತವೆ, ಆತಂಕ, ಖಿನ್ನತ. ಆ್ಯಂಡ್ ಕೆಲವು ಸ್ಟೂಡೆಂಟ್ಸ್ ಹೆಂಗಂತ ಇದೆಲ್ಲ ಓವರ್ಕಮ್ ಮಾಡೋಕ್ಕೆ ಎಡಿಕ್ಷನ್ ಮಾಡ್ಕೊತಾರೆ, ಅದು ಡ್ರಗ್ ಎಡಿಕ್ಷನ್ ಇರ್ಬೋದು, ಒಂದು ಕೈಂಡ್ ಆಫ್ ಎಡಿಕ್ಷನ್ ಟುವರ್ಡ್ಸ್ ಸೋಷಿಯಲ್ ಮೀಡಿಯಾ ಆಗ್ಬೋದು, ಆ್ಯಂಡ್ ಈಟಿಂಗ್ ಡಿಸಾರ್ಡರ್ಸ್, ಇದು ಕೂಡ ಒಂದು ಕಾನ್ಸೆಪ್ಟ್. ಅದು ಸ್ಟ್ರೆಸ್ ಕಡಿಮೆ ಆಗಬೇಕಂದ್ರೆ ಏನೋ ಹೊತ್ತಿಂತ ಇರ್ತಾರೆ,
1: ಸ್ಟ್ರೆಸ್
0: ಅದು ಬಿಂಜಿಂಗ್ ಡಿಸಾರ್ಡರ್, ಈಟಿಂಗ್ ಡಿಸಾರ್ಡರ್ಸ್ ಕೂಡ ಡೆವಲಪ್ ಆಗ್ತವೆ.
1: ಬಹಳಷ್ಟು ಲಕ್ಷಣಗಳ ಬಗ್ಗೆ ಹೇಳಿದ್ರೆ, ಈಗ ಇನ್ನೊಂದು ವಿಷಯ, ಶಾಲಾ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ ಬಹಳ ಮುಖ್ಯವಾಗಿ ಒಂದು ಗಮ್ಮತ್ತಿಗೆ ಮಾಡುವಂತಹ ಒಂದು ಇದು, ಅದಕ್ಕೆ ರ್ಯಾಗಿಂಗ್ ಅಂತ ಹೇಳ್ತಾರೆ. ಆ ರ್ಯಾಗಿಂಗ್ ನಿಂದನೂ ಅವರಿಗೆ ಮಾನಸಿಕ ಆರೋಗ್ಯ ಆಗುತ್ತಾ?
0: ಈಗ ರ್ಯಾಗಿಂಗ್ ಇವಾಗ ಬ್ಯಾನ್ ಮಾಡಿದ್ದಾರೆ ಸರ್, ಬಟ್ ರ್ಯಾಗಿಂಗ್ ಮೆಡಿಕಲ್ ಕಾಲೇಜ್ ಇರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಇದರಲ್ಲಿ ಜಾಸ್ತಿ ರ್ಯಾಗಿಂಗ್ ಇದೆ. ಸೊ ಅದರಿಂದ ಓಕೆ, ಮೊದಲ ರ್ಯಾಗಿಂಗ್ ಹೆಂಗಿದೆ, ಸ್ವಲ್ಪ ಸೀನಿಯರ್ ಜೂನಿಯರ್ ರಿಲೇಷನ್ ಬಿಲ್ಡಪ್ ಆಗಕ್ಕೆ ಇದು ಒಂದು ಕೈಂಡ್ ಆಫ್ ಬ್ರಿಡ್ಜ್ ಅಂತ ತಗೋಬಹುದು. ಬಟ್ ಇವಾಗ ಅದು ಬಹಳ ಜಾಸ್ತಿ ಆಗಿದೆ, ಸ್ಪೆಷಲಿ ಮೆಡಿಕಲ್ ಕಾಲೇಜಸ್, ಇಂಜಿನಿಯರಿಂಗ್ ಕಾಲೇಜಸ್, ರ್ಯಾಗಿಂಗ್, ಫಿಸಿಕಲ್ ಹೆರಾಸ್ಮೆಂಟ್, ಸೆಕ್ಷುಯಲ್ ಹೆರಾಸ್ಮೆಂಟ್ ಆ ಥರ ಆಗಿದೆ. ಸ್ವಲ್ಪ ಸೀನಿಯರ್ ಏನೇನು ಅಂದಿದ್ರೆ ಅವರು ಶಿ ಆರ್ ಹಿ ಇಸ್ ಇಫ್ ಓಕೆ ಫೈನ್ ಬೋಲ್ಡ್ ಅಂಡ್ ಸ್ಟ್ರಾಂಗ್ ಅಂದರೆ ಓಕೆ ಬಿಟ್ಬಿಡ್ತಾರೆ ಅಲ್ಲೇ. ಬಟ್ ಕೆಲವು ಜನ ಭಾಳ ಸೆನ್ಸಿಟಿವ್ ಇರ್ತಾರೆ, ಸೊ ಅವ್ರೇನು ಮಾಡ್ತಾರೆ ಅದು ಒಳಗೆ ತಗೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡೋದು, ಭಾಳ ಅಳೋದು, ಆಮೇಲೆ ಒಂದು ಕೈಂಡ್ ಆಫ್ ಡಿಪ್ರೆಷನ್ ಹೋಗೋದು, ಆಮೇಲೆ ಸೂಯಿಸೈಡ್ ಅಟೆಂಪ್ಟ್ಸ್ ಮಾಡೋದು. ಈಗ ಧಾರವಾಡ ಮೆಂಟಲ್ ಹೆಲ್ತ್ ನೀವು ಕೇಳಿರ್ಬೋದು, ಅದೇ ಫಸ್ಟ್ ಇಯರ್ MD, ಫಸ್ಟ್ ಇಯರ್ ಸೈಕಿಯಾಟ್ರಿ ಸ್ಟೂಡೆಂಟ್ ಸೂಯಿಸೈಡ್ ಮಾಡ್ಕೊಂಡಿದ್ದಾರೆ, ಬಿಕಾಸ್ ಆಫ್ ವೈದ್ಯರೇ ಮಾಡ್ಕೊಂಡು, ಫಸ್ಟ್ ಇಯರ್ ಸ್ಟೂಡೆಂಟ್. ಸೊ ಮೇಲೆಯಿಂದನೇ ಅವರು ಇದು ಮಾಡಿದ್ದಾರೆ, ಸೈಕಿಯಾಟ್ರಿ ಸ್ಟೂಡೆಂಟ್ ಫಸ್ಟ್ ಇಯರ್. ಸೊ ಇದೆಲ್ಲ ಕಾಲೇಜ್ ಇಶ್ಯೂಗಳಿರ್ಬೋದು, ಟೀಚರ್ಸ್ ಅವ್ರ ಜೊತೆ ಬಿಹೇವ್ ಮಾಡೋದಿರ್ಬೋದು, ಅವರಿಂದನೂ ಓನ್ಲಿ ಸೀನಿಯರ್ಸ್

0: ಹಾಗಾಗಿ ಇಲ್ಲ ಟೀಚರ್ಸ್ ಸ್ಟೂಡೆಂಟ್ ರಿಲೇಷನ್ ಕೂಡ ಹಾಗೆ ಇದೆ ಇವಾಗ, ಭಾಳ ಡಿಸ್ಟರ್ಬ್ ಆಗಿದೆ ಆ ಎನ್ವಿರಾನ್ಮೆಂಟ್.
1: ತಮ್ಮ ಉತ್ತರದಲ್ಲಿ ಆತ್ಮಹತ್ಯೆ ಅನ್ನೋದು ಒಂದು ಪದ ಬಳಸಿದ್ರು. ಈಗ ಆತ್ಮಹತ್ಯೆ ವಿದ್ಯಾರ್ಥಿನಿಯರ ಜೀವನದಲ್ಲಿ ನಾವು ಸುದ್ದಿಯಲ್ಲಿ ನೋಡ್ತೇವೆ ಆತ್ಮಹತ್ಯೆಗೆ ಶರಣಾಗ್ತಾರೆ. ಆತ್ಮಹತ್ಯೆ ಸೂಸೈಡಲ್ ಥಾಟ್ಸ್ ಒಬ್ಬರಿಗೆ ಬಂದಿದೆ ಅನ್ನೋ ಲಕ್ಷಣ ಏನಾದರೂ ಇದೆ? ಯಾಕೆಂದ್ರೆ ಅದರಿಂದ ಅವ್ರಿಗೆ ನಾವು ಸೇವ್ ಮಾಡ್ಬೋದು, ಉಳಿಸ್ಬೋದು. ವೈದ್ಯರಾದ ನೀವು ಏನು ಹೇಳಿ?
0: ಸೊ ಸುಯಿಸೈಡ್ ಥಾಟ್ಸ್ ಆಂಗ್ಸೈಟಿ ಆ್ಯಂಡ್ ಡಿಪ್ರೆಷನ್ ಅಂತ ಎರಡು ಸ್ಟ್ರೆಸ್ ಇಂದ ಬರೋದು ಡಿಸೀಜಸ್ ಇದ್ದಾವೆ. ಎರಡು ಡಿಸೀಜಸ್ಸು ಭಾಳ ಅಂದರೆ ಭಾಳ ಸಿವಿಯರ್ ಡಿಸೀಜಸ್, ಬಟ್ ಆಂಗ್ಸೈಟಿಕ್ ಅಂದರೆ ಕೂಡ ಡಿಪ್ರೆಷನ್ ಭಾಳ ಸ್ಯಾಡ್ ಅಂದರೆ ಭಾಳ ಏನು ಪಾಸಿಟಿವ್ ಫ್ಯಾಕ್ಟರ್ಸು ಭಾಳ ಜಾಸ್ತಿ ಇರ್ತವೆ. ಸೊ ಫಸ್ಟ್ ಸ್ಟೂಡೆಂಟ್ ಏನು ಮಾಡ್ತಾರೆ, ಫಸ್ಟ್ ಹಿ ವಿಲ್ ಅವಾಯ್ಡ್ ಆಲ್ ದ ಫ್ರೆಂಡ್ಸ್ ಅಂದರೆ ಸ್ಟೂಡೆಂಟ್ಸು ಫಸ್ಟ್ ಡಿ ಸೋಷಲೈಸೇಷನ್ ಅವ್ರ ಸೋಷಲ್ ಐಸೋಲೇಷನ್ ಅಂತಾರೆ. ಯಾರ ಜೊತೆ ಮಾತಾಡಲ್ಲ, ಸುಮ್ಮನೆ ಒಂದೇ ರೂಮಲ್ಲಿ ಕೂತ್ಕೊಂಡಾರೆ, ಕಾಲೇಜಿಗೆ ಸರಿಯಾಗಿ ಬರಲ್ಲ, ಊಟ ಮಾಡಲ್ಲ, ನೀಟ್ನೆಸ್ ಅನ್ನು ಹೈಜಿನ್ ಅಂತಾರಲ್ಲ ಅದು ಏನು ಫಾಲೋ ಮಾಡಲ್ಲ. ಸೊ ಇದರಿಂದ ನಾವು ಓಕೆ ಹಿ ಈಸ್ ಸಮ್ ವಾಟ್ ಡಿಫ್ರೆಂಟ್ ಫ್ರಮ್ ಅದರ್ಸ್ ಅಂತ ನಾವು ಐಡೆಂಟಿಫೈ ಮಾಡಿ ಅವ್ರು ಬಂದಿದ್ರೆ ಒಳ್ಳೇದು. ಇಲ್ಲ ಅಂದರೆ ಕೂಡ ಪೇರೆಂಟ್ಸ್ ಇರ್ಬೋದು ಇಲ್ಲ ಟೀಚರ್ಸ್ ಇರ್ಬೋದು ಅವರಿಂದ ಕೇರ್ ಮಾಡಿ ಏನಾಗ್ತಾ ಇದೆ ಅಂದರೆ ಅವ್ರ ಜೊತೆ ಮಾತಾಡಿ ನಿಮ್ಗೆ ಏನನ್ನ ತ್ರಾಸಿದೆ, ಯಾರನ್ನು ಏನನ್ನ ಅಂದಿದ್ದೀರಾ, ಏನನ್ನ ವಿಷಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಇದೆಲ್ಲ ಕೇಳಿಕೊಂಡು ನಾವು ಸ್ವಲ್ಪ ಸಪೋರ್ಟ್ ಮಾಡ್ಬೋದು. ಸೊ ಈ ಎಲ್ಲ ಲಕ್ಷಣಗಳಿದ್ದಾಗ ಸ್ವಲ್ಪ ಡೆಫಿನೆಟ್ಲಿ ಸ್ಟೂಡೆಂಟ್ ಇಸ್ ಇನ್ ಅ ಡಿಪ್ರೆಷನ್. ಸೊ ಲಾಸ್ಟ್ ಸ್ಟೇಜ್ ವಿಲ್ ಬಿ ಸುಯಿಸೈಡ್ ಥಾಟ್ಸ್ ಅಂಡ್ ಸುಯಿಸೈಡ್ ಟೆಂಡೆನ್ಸಿ.
1: ದೈಹಿಕ ವ್ಯಾಯಾಮದ ಬಗ್ಗೆ ಮಾತನಾಡೋಣ. ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಆಗಿರಲಿ ಅಥವಾ ಮೈದಾನದ ಆಟ ಆಗಿರಲಿ ಅಥವಾ ದೈಹಿಕ ವ್ಯಾಯಾಮ ಆಗಿರಲಿ, ಒಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಜೀವನದಲ್ಲಿ ಎಷ್ಟು ಮುಖ್ಯ ಆ್ಯಂಡ್ ಅದರಿಂದ ಲಾಭ ಎಷ್ಟು ಮಾನಸಿಕ ಆರೋಗ್ಯಕ್ಕೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
0: ಎಸ್ ಎಸ್, ಅದು ಇವತ್ತು ಇಷ್ಟು ಈವನ್ ಎಲ್ ಕೆ ಜಿ ಸ್ಟೂಡೆಂಟ್ ಯು ಕೆ ಜಿ ಸ್ಟೂಡೆಂಟ್ಸ್ ಕೂಡ ಆಟ ಆಡೋಕ್ಕೆ ಸಮಯ ಇದೆ. ಸೊ ಆ ಶೆಡ್ಯೂಲ್ಸ್ ಹಂಗಿದ್ದಾವೆ, ಯೂನಿಟ್ ಆಸ್ ಸಿಲೆಬಸ್ ಇರ್ಬೋದು, ಆ ಟೈಮ್ ಟೇಬಲ್ ಇರ್ಬೋದು, ಆ ಥರ ಇದೆ. ಸೊ ಸ್ಪೋರ್ಟ್ಸ್ ವೆರಿ ಇಂಪಾರ್ಟೆಂಟ್. ವ್ಯಾಯಾಮದಿಂದ ನಮ್ಮ ಆಯುರ್ವೇದದಲ್ಲಿ ಕೂಡ ವ್ಯಾಯಾಮಕ್ಕೆ ಒಂದು ಚಾಪ್ಟರೇ ಕೊಟ್ಬಿಟ್ಟಿದ್ದಾರೆ. ಸೊ ಅದರಿಂದ ಸ್ವಲ್ಪ ಶಾರೀರಿಕ ಸ್ಥಿತಿ ಚೇಂಜ್ ಆಗುತ್ತೆ ಆ್ಯಂಡ್ ವ್ಯಾಯಾಮದಿಂದ ನಮಗೆ ಶಕ್ತಿನೂ ಬರುತ್ತೆ, ಸ್ಥೈರ್ಯ ಅಂತಾರೆ ಶಕ್ತಿನೂ ಬರುತ್ತೆ, ಬಿಲ್ಟ್ ಶಾರೀರಿಕ ಶಕ್ತಿ ಬಿಲ್ಟ್ ಅಂತಾರದು ಅದನ್ನು ಹೆಚ್ಚಾಗುತ್ತೆ. ಬಟ್ ಅದರಿಂದ ಒಂದು ಆ್ಯಂಡ್ ಸೈಂಟಿಫಿಕ್ ನೀವು ತಗೊಂಡಿದ್ದರೆ ಕೂಡ ಎಂಡೋರ್ಫಿನ್ಸ್ ಎಲ್ಲ ರಿಲೀಸ್ ಆಗ್ತವೆ. ನಾವು ಏನು ವ್ಯಾಯಾಮ ಮಾಡಿ ಮಾಡಿ ಮಾಡ್ತೀವಲ್ಲ 40 minutes ಮಿನಿಮಮ್, ಸೊ ಅದರಿಂದ ಸ್ವೆಟ್ ಬರುತ್ತೆ, ಆ ಸ್ವೆಟ್ಟಿಂದ ಕೂಡ ಭಾಳ ಕೆಲವು ಟಾಕ್ಸಿನ್ಸ್ ಹೊರಗಡೆ ಹೋಗ್ತವೆ. ಬಟ್ ಮೂಮೆಂಟ್ ಮಾಡಿದರೆ ಕೂಡ ಸ್ವಲ್ಪ ಲಿಂಫ್ ಗ್ಲ್ಯಾಂಡ್ಸಿಂದ ವೇಸ್ಟ್, ನಾಟ್ ಓನ್ಲಿ ಸ್ವೆಟ್ ಗ್ಲ್ಯಾಂಡ್ಸ್ ಅಂದರೆ ಲಿಂಫ್ ಗ್ಲ್ಯಾಂಡ್ಸ್ ಕೂಡ ಇರ್ತವೆ, ಅದರಿಂದ ಕೂಡ ವೇಸ್ಟ್ ಹೊರಗಡೆ ಹೋಗುತ್ತೆ. ಇದು ಒಂದು ಎಲ್ಲ ಮಟ್ಟ ಬಾಡಿ ಮೂಮೆಂಟ್ ಮಾಡಿದರೆ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗ್ತಾವ ಅಂತ ಹೇಳಿದ್ದಾನೆ. ಸೊ ಅದರಲ್ಲಿ ಡೋಪಾಮೈನ್ ಇರ್ಬೋದು ಆ್ಯಂಡ್ ಆಕ್ಸಿಟೋಸಿನ್, ಈ ಥರ ಎಂಡೋರ್ಫಿನ್ಸ್ ನ್ಯಾಚುರಲ್ ಪೇನ್ ಕಿಲ್ಲರ್ಸ್ ಬಾಡಿ ಒಳಗೇ ರಿಲೀಸ್ ಆಗ್ತವೆ. ಸೊ ನಾವು ಹೊರಗಡೆ ಇಂದ ಟ್ಯಾಬ್ಲೆಟ್ ತೊಗೊಂಡ ಅವಶ್ಯಕತೆ ಇರಲ್ಲ, ಸ್ವಲ್ಪ ವ್ಯಾಯಾಮ ಮಾಡಿದರೆ ಆಟೋಮೆಟಿಕಲಿ ಬಾಡಿ ಪೇನ್ಸ್ ಏನಿದ್ದಾವೋ ಅದೆಲ್ಲ ಇದಾಗುತ್ತೆ. ಅದು ಒಂದೇ ಅಲ್ಲ, ಆ್ಯಂಡ್ ಮಾನಸಿಕವಾಗಿ ಕೂಡ ಸ್ಟೂಡೆಂಟ್ ಭಾಳ ಚುರುಕಾಗಿ ಆ್ಯಂಡ್ ಆ್ಯಕ್ಟಿವ್ ಆಗಿ ಆನ್ಸರ್ ಮಾಡ್ತಾರೆ ಆ್ಯಂಡ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಸೊ ಇದೆಲ್ಲ ಮಾಡ್ತಿರಲ್ಲ ಸಾಯಂಕಾಲ ಬೈ 8 o'clock 9 o'clock ಒಳಗೇ ಅವ್ರಿಗೆ ನಿದ್ದೆ ಬರುತ್ತೆ, ನಿದ್ದೆ ಚೆನ್ನಾಗಾಗುತ್ತೆ, ಹೋಲ್ ಡೇ ಹಿಲ್ ಸ್ಲೀಪ್ ಆ್ಯಂಡ್ ನೆಕ್ಸ್ಟ್ ಡೇ ಹಿಲ್ ಬಿ ವೆರಿ ಫ್ರೆಶ್.
1: ನ್ಯಾಚುರಲ್ ಪೇನ್ ಕಿಲ್ಲರ್ಸ್ ನಮ್ಮ ದೇಹದಲ್ಲಿ ಇದೆ ಅಂತ ತಾವು ಹೇಳಿದ್ರಿ, ಅದನ್ನ ನಾವು ಹೆಂಗೆ ಆಕ್ಟಿವೇಟ್ ಮಾಡ್ಬೋದು ಎಸ್ಪೆಷಲಿ ಇವತ್ತಿನ ಈ ವಿಷಯದ ಕುರಿತು? ಏಕೆಂದ್ರೆ ಶಾಲಾ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಮಾನಸಿಕ ಆರೋಗ್ಯ ಯಾವ ರೀತಿಯ ವ್ಯಾಯಾಮ ಅವ್ರು ಮಾಡಬಹುದು? ಏಕೆಂದ್ರೆ ಕ್ಲಿಯರಿಟಿ ಅವರಿಗೂ ಸಿಗುತ್ತೆ, ಏಕೆಂದ್ರೆ ವ್ಯಾಯಾಮ ಅಂದ ತಕ್ಷಣ ಎಲ್ಲರೂ ಜಿಮ್ ಅಂತ ತಿಳ್ಕೊತಾರೆ. ಸ್ವಲ್ಪ ವೈದ್ಯರಾದ ನೀವು, ಪರ್ಟಿಕ್ಯುಲರ್ ವಿಚ್ ಎಕ್ಸಸೈಸ್ ಟು ಡೂ ಫಾರ್ ಸ್ಕೂಲ್ ಅಂಡ್ ಕಾಲೇಜ್ ಸ್ಟೂಡೆಂಟ್ಸ್?
0: ಈಗ ಕಾಲೇಜ್ ಸ್ಟೂಡೆಂಟ್ಸ್ ಸ್ಕೂಲ್ ಸ್ಟೂಡೆಂಟ್ಸ್ ಅಲ್ಲಿ ವ್ಯಾಯಾಮ ಇಲ್ಲ, ಎಲ್ಲರೂ ಈ ತರ ದಪ್ಪಾಗಿ ಒಬೆಸಿಟಿ, ಚಿಕ್ಕ ವಯಸ್ಸಿಂದನೇ ಒಬೆಸಿಟಿಗೆ ಇದಾಗ್ತದೆ. ಒಬೆಸಿಟಿ ಆಗಿದ್ಮೇಲೆ ಏನಾಗುತ್ತೆ, ಜೆಂಟ್ಸ್ ಭಾಳ ಥೈರಾಯ್ಡ್ ಇಶ್ಯೂಸು ಆ್ಯಂಡ್ ಗರ್ಲ್ಸ್ಗೆ ಮೇನ್ ಮೆನೋಪಾಸ್ ಲೈಕ್ ಮೆನಸ್ಟ್ರಲ್ ಇಶ್ಯೂಸ್ ಇದೆಲ್ಲ ಬರ್ತಾ ಇದೆ. ಮೆನೋಪಾಸ್ ಎಲ್ಲ ಮೆನಸ್ಟ್ರಲ್ ಇಶ್ಯೂಸ್ ಅಂತ ಬರ್ತವೆ, ಲೇಟ್ ಮೆನಾರ್ಕೆ ಇರ್ಬೋದು, ಈ ಥರ ಬೇಗ ಮೆನಾರ್ಕೆ ಬರೋದು ಆ್ಯಂಡ್ ಪಿ ಸಿ ಓ ಡೇಸ್, ಈ ಥರ ಪ್ರಾಬ್ಲಮ್ಸ್ ಎಲ್ಲ ಬರ್ತಾ ಇದ್ದಾವೆ. ಆ್ಯಂಡ್ ಅದಕ್ಕೋಸ್ಕರ ಚಿಕ್ಕ ವ್ಯಾಯಾಮ ಜಾಸ್ತಿ ಏನು ಬೇಡ, ಸೂರ್ಯ ನಮಸ್ಕಾರ ಅಂತ ಇರ್ತವೆ, ಬೇಗ ಬೆಳಗ್ಗೆ ಬೆಳಗ್ಗೆ ಸ್ವಲ್ಪ ಎದ್ದಾಡೋದು, ಸ್ವಲ್ಪ ಗ್ರೀನರಿಯಲ್ಲಿ ಗ್ರೀನ್ ರಿಲೇಟೆಡ್ ಪಾರ್ಕ್ಸ್ ಇರ್ತವೆ ಅದರಲ್ಲಿ ಸ್ವಲ್ಪ ವಾಕಿಂಗ್ ಮಾಡೋದು. ಸೊ ಸ್ವಲ್ಪ ವಾಕಿಂಗ್ ಮಾಡಿದ್ರು ಕೂಡ ಸಾಕಿ, ಮಿನಿಮಮ್ ಅಟ್ಲೀಸ್ಟ್ 10 to 40 minutes ಬ್ರಿಸ್ಕ್ ವಾಕ್ ಇರ್ಬೋದು, ನಾರ್ಮಲ್ ವಾಕ್ ಇಸ್ ಆಲ್ಸೋ ಓಕೆ. ಸೊ ದಟ್ ಇಟ್ ಸೆಲ್ಫ್ ರಿಲೀಸಸ್ ಎಂಡೋರ್ಫಿನ್ಸ್, ಪೇನ್ ಕಿಲ್ಲರ್ ನ್ಯಾಚುರಲ್ ಪೇನ್ ಕಿಲ್ಲರ್ಸ್ ರಿಲೀಸ್ ಆಗ್ತವೆ. ಆ್ಯಂಡ್ ಸ್ಕಿಪ್ಪಿಂಗ್ ಇಸ್ ವೆರಿ ವೆರಿ ಬೆಸ್ಟ್. ಸೊ ಅದರಿಂದ ಕೂಡ ಆಲ್ ಜಾಯಿಂಟ್ಸ್ ಸ್ವಲ್ಪ ಫ್ಲೆಕ್ಸಿಬಲ್ ಆಗಿ ಮೂಮೆಂಟ್ ಆಗಿ ಆ್ಯಂಡ್ ದಟ್ ಈಸ್ ಅ ಬೆಸ್ಟ್ ಮೂಮೆಂಟ್. ಸೊ ವಾಟ್ ಎವರ್ ದ ರೆಸ್ಟ್ ಆಫ್ ಲೈಕ್ ವೇಸ್ಟ್ ಲೈಕ್ ವೇಸ್ಟ್ ಮೆಟೀರಿಯಲ್ಸ್ ವಿಚ್ ಆರ್ ಪ್ರೆಸೆಂಟ್ ಬಾಡಿ, ಅದು ಥ್ರೂ ಲಿಂಫಿಂದ ಕೂಡ ಹೊರಗೆ ಹೋಗ್ತವೆ. ಸೊ ಇದು ಒಂದು ಮಾಡ್ಕೋಬಹುದು. ಆ್ಯಂಡ್ ಬ್ರೀತಿಂಗ್ ಎಕ್ಸಸೈಸಸ್ ಆರ್ ವೆರಿ ಇಂಪಾರ್ಟೆಂಟ್. ಅಟ್ಲೀಸ್ಟ್ ಬೆಳಗ್ಗೆ ಮೋಷನ್ ಹೋಗಿ ಬಂದಮೇಲೆ ಸ್ವಲ್ಪ ಬ್ರೆಷ್ ಅದು ಮಾಡಿಕೊಂಡು ಕೂತ್ಕೊಂಡು ಸುಮ್ಮನೆ ಕೂತ್ಕೊಂಡು ಪ್ರಾಣಾಯಾಮ ಥರ, ಸೊ ಯೋಗ ಅಂತಾರಲ್ಲ, ಸೊ ಅದರಲ್ಲಿ ಪ್ರಾಣಾಯಾಮಕ್ಕೆ ಬೆಸ್ಟ್ ಇಂಪಾರ್ಟೆನ್ಸ್ ಇರುತ್ತೆ. ನಾವು ಹೇಳಿದ ಮುಂಚೆ ಕೂಡ ಬ್ರೈನ್ ಏನು ತಿನ್ನಲ್ಲ, ನಾವು ಎಷ್ಟು ಊಟ ಮಾಡಿದ್ರು ಕೂಡ ಬ್ರೈನ್ ವಿಲ್ ಟೇಕ್ ಓನ್ಲಿ ಆಕ್ಸಿಜನ್. ಸೊ ಅದಕ್ಕೋಸ್ಕರ ಭಾಳ ಬ್ರೀತಿಂಗ್ ಎಕ್ಸಸೈಸ್ ಎಷ್ಟು ಮಾಡ್ತೀವೋ ಅಷ್ಟು ಆಕ್ಸಿಜನ್ ಒಳಗೆ ಹೋಗಿ ಬ್ರೈನ್ ಅಷ್ಟು ಚೆನ್ನಾಗಿ ಕೆಲಸ ಮಾಡುದು ಈ ತರ. ಅಂಡ್ ಸಿಂಪ್ಲಿ ಅಂಡ್ ನಾವು ಯೂಶಲಿ ರೈಟ್ ಹ್ಯಾಂಡ್ ಜೊತೆ ಯೂಸ್ ಮಾಡ್ತೀವಲ್ಲ ಭಾಳ, ಸೊ ಲೆಫ್ಟ್ ಬ್ರೈನ್ ಅಷ್ಟೇ ಕೆಲಸ ಮಾಡುತ್ತೆ. ಯಾವಾಗ ಲೆಫ್ಟ್ ಹ್ಯಾಂಡ್ ಜೊತೆ ಏನೇನು ಕೆಲಸ ಮಾಡಿದ್ರೆ ಕೂಡ ರೈಟ್ ಬ್ರೈನ್ ಆಕ್ಟಿವ್ ಆಗಿ, ಸೊ ಎರಡು ಬ್ರೈನ್ಸ್ ಒಂದೇ ಕಡೆ, ನಾವು ಆಲ್ಮೋಸ್ಟ್ 99% ಓನ್ಲಿ ಒಂದು ಬ್ರೈನ್ ಜೊತೆ ಕೆಲಸ ಮಾಡ್ತಾ ಇದ್ದೀವಿ. ಸೊ ಕೆಲವು ಕೆಲಸಗಳು ಲೆಫ್ಟ್ ಹ್ಯಾಂಡ್ ಜೊತೆ ಮಾಡಿದ್ರು ಕೂಡ ರೈಟ್ ಹ್ಯಾಂಡ್ ಲೈಕ್ ರೈಟ್ ಬ್ರೈನ್ ಆಕ್ಟಿವ್ ಆಗಿ ಸ್ವಲ್ಪ ಜಾಸ್ತಿ ಕೆಲಸ ಮಾಡಬಹುದು, ಬ್ರೈನ್ ಕೂಡ ಆಕ್ಟಿವ್ ಆಗಿ ಕಾನ್ಸಂಟ್ರೇಟ್ ಮಾಡುತ್ತೆ
1: ವಿಷಯ. ಈಗ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಏನಂದ್ರೆ, ಈ ಮಾನಸಿಕ ಆರೋಗ್ಯದ ಕುರಿತು ಮನೋವೈದ್ಯರನ್ನ ಭೇಟಿ ಮಾಡ್ಲಿಕ್ಕೆ ಹಿಂಜರಿತಾರೆ ಯಾಕೆ? ಬರೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಅಷ್ಟೇ ಅಲ್ಲ, ಇವತ್ತಿನ ವಿಷಯನೇ ಆಗಿದೆ, ಅದಕ್ಕೆ ನಾನು ಕೇಳ್ತಾ ಇದ್ದೇನೆ. ಇನ್ ಜನರಲ್ ಎಲ್ಲರೂ ಒಂದು ಮೆಂಟಲ್ ಹೆಲ್ತ್ ಕುರಿತು ವೈದ್ಯರನ್ನ ಭೇಟಿ ಆಗುದಿಲ್ಲ. ಬೆನ್ನು ಇದೆ, ಚಳಿ, ಜ್ವರ, ಅದಕ್ಕೆ ಅಂತ ವೈದ್ಯರನ್ನ ಭೇಟಿ ಆಗ್ತೇವೆ, ಮನೋವೈದ್ಯರನ್ನ ಭೇಟಿ ಆಗುದಿಲ್ಲ. ಈ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಅಷ್ಟೇ ಅಲ್ಲ, ಬಹಳಷ್ಟು ಜನ, ಬಟ್ ಇವತ್ತಿನ ವಿಷಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ.
0: ಎಸ್ ಸರ್, ಅದು ಒಂದು ಕೈಂಡ್ ಆಫ್ ನ್ಯೂನತೆ ಭಾವ ಅನ್ಬೋದು. ಅಂಡ್ ಸ್ಟಿಗ್ಮಾ, ಎಲ್ಲಿ ಹಾಸ್ಪಿಟಲ್ ಇಲ್ಲಿ ಈ ಮಾನಸಿಕ ರೋಗಗಳು ಏನಂತ ತೋರಿಸಿದ್ರೆ ನಾನು ಹುಚ್ಚ ಅನ್ಕೊಂತಾರೇನೋ, ಈ ತರ ಒಂದು ಕೈಂಡ್ ಆಫ್ ಸ್ಟಿಗ್ಮಾ ಸೋಷಿಯಲ್ ದಿ ಸೊಸೈಟಿಯಲ್ಲಿ ಡೆವಲಪ್ ಆಗಿದೆ. ಸೊ ಅದೇನು ಅಷ್ಟು ಅದನ್ನು ಶಾರೀರಿಕ ಕಾಯಿಗಳು ಹೆಂಗೆ ಬರ್ತಾವೋ ಮಾನಸಿಕ ಕಾಯಿಗಳು ಹಾಗೆ, ಅದೇನು ತಪ್ಪಿಲ್ಲ. ಅದ್ರ ಬಗ್ಗೆ ಸೀಕಿಂಗ್ ಅಟೆನ್ಷನ್ ಈಸ್ ನಾಟ್ ಎ ಲೈಕ್ ನಾಟ್ ಎ ಬ್ಯಾಡ್ ಥಿಂಗ್. ಸೊ ಯು ಕ್ಯಾನ್ ಆಸ್ಕ್ ಕ್ವೆಶನ್ಸ್ ಆಲ್ಸೋ, ಇಟ್ಸ್ ಓಕೆ, ಯು ಕ್ಯಾನ್ ಟೇಕ್ ದ ಹೆಲ್ಪ್. ಸೊ ಇದರಲ್ಲಿ ಎರಡು ವೈದ್ಯಗಳಿರ್ತಾರೆ, ಒಂದು ಸೈಕಾಲಜಿಸ್ಟ್, ಒಂದು ಸೈಕಿಯಾಟ್ರಿಸ್ಟ್. ಸೈಕಾಲಜಿಸ್ಟ್ ಸ್ಪೆಷಲಿ ಕೌನ್ಸಿಲಿಂಗ್, ಮಾನಸಿಕ ಕಾಯಿಗಳು ಎಲ್ಲಿ ಏನೇನೋ ಬರ್ಬೋದು, ಈ ಖಿನ್ನತೆ ಇರ್ಬೋದು, ನ್ಯೂನತೆ ಭಾವ ಇರ್ಬೋದು, ಇಲ್ಲ ಅಂದರೆ ಆತಂಕ ಇರ್ಬೋದು, ಇದಕ್ಕೂ ಫಸ್ಟ್ ಸೈಕಾಲಜಿಸ್ಟ್ನೇ ನಾವು ಕನ್ಸಲ್ಟ್ ತಗೊಳ್ಳೋಕೆ ಹೇಳ್ತೀವಿ. ಯಾಕಂದರೆ ಸ್ವಲ್ಪ ಕೌನ್ಸಿಲಿಂಗ್ ಕೊಟ್ಟಿದ್ರೆ ಅವರು ನಾರ್ಮಲ್ ಮೆಂಟಲ್ ಹೆಲ್ತ್ನ ಅವರು ತಗೋಬೋದು. ಬಟ್ ಇದು ಕೂಡ ಕ್ರಾಸ್ ಆಗಿ ಮೆಡಿಸಿನ್ಸ್ ಸೈಕಿಯಾಟ್ರಿಸ್ಟ್, ನಾವು ಕೌನ್ಸಿಲಿಂಗಲ್ಲಿ ಭಾಳ ಸೆಕ್ಷನ್ಸ್ ತಗೊಂಡಿದ್ದಾರೆ, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಕೊಡ್ತಾರಲ್ಲ, ಆ ಕೌನ್ಸಿಲಿಂಗ್ ತಗೊಂಡಿದ್ರು ಕೂಡ ಕಡಿಮೆ ಆಗಿಲ್ಲ, ಇನ್ನೂ ಪೇಷಂಟ್ ಬಿಹೇವಿಯರಲ್ಲಿ ಏನೂ ಚೇಂಜಸ್ ಬಂದಿಲ್ಲ ಅಂದರೆ ಆವಾಗ ಆ ಕೇಸ್ ನಾವು ಸೈಕಿಯಾಟ್ರಿಸ್ಟ್ಗೆ ರಿಫರ್ ಮಾಡ್ತೀವಿ. ಸೈಕಿಯಾಟ್ರಿಸ್ಟ್ ಅವರು ಮೆಡಿಸಿನ್ಸ್ ಬರೀತಾರೆ, ಅದು ಸೆಡೇಟಿವ್ಸ್ ಇರ್ಬೋದು, ಆ್ಯಂಟಿ ಎನಿ ಅದರ್ ಕೈಂಡ್ ಆಫ್ ಡ್ರಗ್ಸ್, SSRI, ಮೆನಿ ಕೈಂಡ್ ಆಫ್ ಡ್ರಗ್ಸ್ ಅದರ್. ಸೊ ಇದು ವಿಷಯ
1: ಸ್ನೇಹಿತರೆ, ಇದಾಗಿತ್ತು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಶಾಲಾ ಮತ್ತು ಕಾಲೇಜ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಮಾನಸಿಕ ಆರೋಗ್ಯ ಕುರಿತು, ಮೆಂಟಲ್ ಹೆಲ್ತ್ ಆಫ್ ಸ್ಕೂಲ್ ಅಂಡ್ ಕಾಲೇಜ್ ಸ್ಟೂಡೆಂಟ್ಸ್ ಕುರಿತು ವಿವರವಾದ ಮಾಹಿತಿಯನ್ನ ಡಾಕ್ಟರ್ ರಜಿಯಾ ಮುನಿಸಾ ಬೇಗಂ ಶೇಖ್ ಅವರು ಕೊಟ್ಟಿದ್ದಾರೆ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ ಡಾಕ್ಟರ್ ಮೇಡಮ್, ಅಂತ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಏನ್ ಹೇಳಿಕ್ ಇಷ್ಟಪಡ್ತೀರಾ?
0: ಸೊ ಕೊನೆಯದಾಗಿ ಹೇಳಕ್ಕೆ ಏನಂದ್ರೆ, ಶಾರೀರಿಕ ಕಾಯಿಗಳು ಹೆಂಗ್ ಬರ್ತಾವೋ ಮಾನಸಿಕ ಕಾಯಿಗಳು ಹಂಗೆ ಬರ್ತವೆ, ಅದನ್ನು ನೀವು ಅದೇನೋ ತಪ್ಪು ಅನ್ಕೋಬಾರ್ದು, ಆ ಭಾವನಾತ್ಮಕ ವಿಷಯದಿಂದ ಹೊರಗಡೆ ಬಂದು. ಅಂಡ್ ಸ್ಪೆಷಲಿ ನಾವು ಆಯುರ್ವೇದದಲ್ಲಿ ಹೇಳಬೇಕಂದ್ರೆ ನಮ್ಮ ಮೆಡಿಸಿನ್ಸ್ ಸೈಡ್ ಎಫೆಕ್ಟ್ ಇರಲ್ಲ, ಅಂಡ್ ಲಾಂಗ್ ಲಾಸ್ಟಿಂಗ್ ಎಫೆಕ್ಟ್ ಇರ್ತವೆ. ಫಸ್ಟ್ ಏನೇನ ಮಾನಸಿಕ ತ್ರಾಸ ಬಂದಿದ ಮೇಲೆ ಫಸ್ಟ್ ನೀವು ಯಾರನ್ನ, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಪೇರೆಂಟ್ಸ್ ಇರ್ಬೋದು, ಟೀಚರ್ ಇರ್ಬೋದು, ಅವ್ರ ಜೊತೆ ಸ್ವಲ್ಪ ಶೇರ್ ಮಾಡ್ಕೊಡಿ, ಓಪನ್ ಅಪ್ ಆಗಿ ಶೇರ್ ಮಾಡ್ಕೊಂಡಿದ್ರೆ ಅವರಿಂದ ಸ್ವಲ್ಪ ಸಹಾಯಗಳು ನಿಮ್ಗೆ ಬರ್ತವೆ. ಅದನ್ನು ಆಗ್ತಾ ಇಲ್ಲ ಅಂದ್ರೆ ಎರಡು ವೈದ್ಯಗಳಿರ್ತಾರೆ, ಸೈಕಾಲಜಿಸ್ಟ್ ಅಂಡ್ ಸೈಕಿಯಾಟ್ರಿಸ್ಟ್. ನೀವು ಫಸ್ಟ್ ಸೈಕಾಲಜಿಸ್ಟ್ ಹತ್ರ ಹೋಗಿ ಅವ್ರ ಹತ್ರ ಕೌನ್ಸಿಲಿಂಗ್ ತಗೊಳ್ಳೋದು, ಅವ್ರ ಸಲಹೆಗಳು ಎಲ್ಲ ತಗೊಂಡು ಆ ತರ ನೀವು ಲೈಫ್ ಚೇಂಜ್ ಮಾಡ್ಕೋಬಹುದು. ಅದರಿಂದನೂ ಆಗ್ತಾ ಇಲ್ಲ ಅಂದ್ರೆ ನೆಕ್ಸ್ಟ್ ಆಪ್ಷನ್ ಸೈಕಿಯಾಟ್ರಿಸ್ಟ್ ಹತ್ರ ಬಂದು ನಿಮ್ಗೆ ಏನ್ ತ್ರಾಸಿದೆ ಹೇಳಿದ್ರೆ ಅದ್ರ ಪ್ರಕಾರ ಅವರು ಮೆಡಿಸಿನ್ ಕೊಡ್ತಾರೆ. ಇದು ಏರ್ಕನ ತ್ರಾಸಿದೆ ಅಂದ್ರೆ ಡೆಫಿನೆಟ್ಲಿ ನಮ್ಮ ಕಾಲೇಜ್ ಓಪಿಡಿ ನಂಬರ್ 13, ಸೊ ಮಾನಸರೋಗ ಡಿಪಾರ್ಟ್ಮೆಂಟ್ ಮಾನಸೋಲ್ಲಾಸ ಓಪಿಡಿ ಇರುತ್ತೆ, ಅದರಿಂದ ನಾವು ಎಲ್ಲರಿಗೂ ಸಹಾಯಗಳು ಕೊಡ್ತೀವಿ.
1: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ. ಸ್ನೇಹಿತರೆ, ಇದಾಗಿತ್ತು ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಶಹಾಪುರ ಬೆಳಗಾವಿಯ ಮಾನಸ ರೋಗ ವಿಭಾಗದ ಡಾಕ್ಟರ್ ರಜಿಯಾ ಮುನಿಸಾ ಬೇಗಂ ಶೇಖ್ ಅವರು ಕಾರ್ಯಕ್ರಮದಲ್ಲಿ ಶಾಲಾ ಮತ್ತು ಕಾಲೇಜ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಮಾನಸಿಕ ಆರೋಗ್ಯ ಕುರಿತು ವಿವರವಾದ ಮಾಹಿತಿಯನ್ನು ಕೊಟ್ಟರು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.
2: Hello everyone, I'm Dr. Madhav Prabhu, Director of Clinical Services in KLE Hospital. I'm here to speak about heart attacks, especially those happening in the young. Recently, there has been a huge outrage about people collapsing and dying at a very young age. The message that I want to give you is that all of these attacks or these collapses that are happening is not only heart attack. See, the heart has three different systems. One is the conduction system. It's like the electricity. You know, it supplies conduction, it supplies the waves to the heart. And maybe sometimes the conduction system or the electrical circuit is at fault. And then we have something known as arrhythmia, or a disturbance in the rhythm of the heart. Secondly, the most common cause, that is heart attacks, is the coronary vascular problems. That means there are certain blood vessels which supply blood to the heart. Now, these blood vessels can be blocked. And when they are blocked, the supply to the heart is stopped. And this causes disturbance in the pumping action of the heart. This is the classical myocardial infarction or the heart attack that we speak about. And the third thing is that there could be some problems with the muscles of the heart itself. So heart is a pump. It has muscles which will help pumping. And some of these muscles sometimes undergo problems, and that can also lead to sudden cardiac deaths. For example, hypertrophic cardiomyopathy, that is HOCM. So when we talk about heart attacks or collapses as such, there are all of these three reasons. Now, why are heart attacks more common in the young in these days? That's because of our lifestyle. See, we have come very far away from our diet. We used to previously have food which was healthy. Right now, most of our diet is processed food. Most of our diet is fast food. Most of the oils that we are using now are not the same oils that our ancestors used. Most of the times we are having more of salt intake. For the fast foods, there's a lot more of salt that we have. There are addictions like smoking, alcohol, which is more common. And you know what? This smoking is a much bigger problem in females, because when compared to males, if a female has alcohol, she is much more at risk of heart attacks when compared to males. Like we had Ms. Jariwal, who died recently. There are certain pharma products and beauty products that are being used, which are supposed to be antioxidants, but when taken in the wrong doses and by the wrong routes, can also cause cardiac disease. Most importantly, there is stress. There is work stress. We work for long hours. We are not sleeping well. Deprivation of sleep is also one cause for heart attack. So we see reels all night, Facebook, Netflix. We have parties. This does not allow our body to heal. Sleep is the time when the body heals. And since we are depriving the body of this time to heal, the heart gets tired and you can have heart attacks. Apart from this, we do not have good relationships. Marriages, there are divorces which are common. We don't make friends. We make friends on social media rather than going and meeting them in person. This is where our social interactions are going down. And this has put us under severe emotional stress. All these factors together are combining and causing an increased risk of heart attack in the young. Now, we have to also understand that all these reasons are not going to cause, or these are not permanent, and we can modify them. So how do we modify them? Well, take care, don't indulge into habits, moderate your alcohol, stop smoking, take less of stress. If you have a lot of stress, do something like yoga or meditation, which can prevent stress. You can talk with somebody, make new friends, talk with them, discuss about your problems, about your stress, and this will reduce your stress. Eat healthy food, fresh food that is cooked at home. This will reduce the cholesterol and other oily things. If you are 40 and above, go to your doctor once in one or two years. Get your blood pressure, sugar, and ECG done. That will reduce the risk of sudden deaths. Keep yourself free. Enjoy yourself. Have some hobbies that you can indulge in. Take your mind off the work that and the stress that is there all the time. Don't worry about vaccines and COVID. We are not given the vaccines which have caused cardiac diseases, that is the RNA vaccines in India. So these are the things that you can modify, which will to some extent keep you healthy and prevent heart attacks. Thank you.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವಣಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮಾ. ಸ್ನೇಹಿತರೆ, ಅತ್ತೆ ಸೊಸೆ ಸಂಬಂಧ ಅಂದ ತಕ್ಷಣ ಉತ್ತರ ಧ್ರುವ ದಕ್ಷಿಣ ಧ್ರುವ ಅನ್ಕೊಳ್ತೀವಲ್ವಾ? ಹಿರಿತನವನ್ನ ಸಾಧಿಸುವಂತಹ ಅತ್ತೆ, ಹೊಸತನಕ್ಕೆ ಹೊಂದಿಕೊಳ್ಳಲಾರದಂತಹ ಸೊಸೆಯ ಜಟಾಪಟಿ, ಇದೆಲ್ಲದರ ಮಧ್ಯದಲ್ಲಿ 100 ಮೀಸೆಯಾದರೂ ಸೇರಿಸಬಹುದು, 2 ಜಡೆಯನ್ನ ಸೇರಿಸೋದಕ್ಕಾಗೋದಿಲ್ಲ ಅನ್ನೋ ಒಂದು ಮಾತು ನಾವು ಬೇಡ ಬೇಡ ಅಂದ್ರೂ ನಮ್ ಕಿವಿ ಮೇಲೆ ಬೀಳ್ತಾನೆ ಇರುತ್ತಲ್ವಾ? ಹಾಗಿದ್ರೆ ಅತ್ತೆ ಸೊಸೆ ಜಗಳ ಯಾಕೆ ಇಷ್ಟು ಲೋಕಪ್ರಸಿದ್ಧವಾಗಿದೆ? ಹಾಗಿದ್ರೆ ಈ ಒಂದು ಅತ್ತೆ ಸೊಸೆ ಜಗಳದಲ್ಲಿ ಏನೆಲ್ಲ ಇರುತ್ತೆ ಕೇಳೋಣ ಬನ್ನಿ ನಮ್ಮ ಇಂದಿನ ಹರಟೆ ಕಾರ್ಯಕ್ರಮದಲ್ಲಿ. ಕಾರ್ಯಕ್ರಮದಲ್ಲಿ ಅತ್ತೆಯಿಂದರಾಗಿ ಬರ್ತಾ ಇದ್ದಾರೆ ಮಹಾಂತೇಶ್ ನಗರದ ಮಹಾಲಕ್ಷ್ಮಿ ಮಹಿಳಾ ಮಂಡಳದ ಗೌರವ ಸದಸ್ಯರಾದ ಶ್ರೀಮತಿ ವಿದ್ಯಾಗೌಡರ್ ಹಾಗೂ ಶ್ರೀಮತಿ ಶೀಲಾ ಗುಡಸವರು. ಸೊಸೆಯಿಂದರಾಗಿ ಮಹಾಲಕ್ಷ್ಮಿ ಮಹಿಳಾ ಮಂಡಳದ ಸದಸ್ಯರಾದ ಡಾಕ್ಟರ್ ಸೀಮಾ ಹುಕ್ಕೇರಿ ಹಾಗೂ ಶ್ರೀಮತಿ ನಂದಿನಿ ಗುರುರಾಜ್ ಅವರು.
1: ಕ್ಯೋಂಕಿ ಸಾಸ್ ಭೀ ಕಭೀ ಭೂತಿ ಬಂದ್ಲಲ್ಲ ಈಗ ಇರಾನಿ ಮತ್ತ ಅದು ಹೊಳ್ಳೆ ರಿಪೀಟ್ ಹಾಕಕತ್ತಾರ. ಯಾಕಂದ್ರೆ ಸಾಸ್ ಅತ್ತೇನದಾಳ ಮೊದ್ಲು ಒಂದು ಟೈಮ್ನಾಗ ಸೊಸಿನ ಇದ್ಲ ಅಂತ ಹೇಳಕ್ಕೆ ಇಷ್ಟು ದೊಡ್ಡ ಕತೆ ಐತಿ. 10 ವರ್ಷ ಆದರೂ ಮುಗಿದಿರ್ಕಿಲ್ಲ ಅವಾಗ, ಮತ್ತೀಗ ಚಾಲೋ ಮಾಡಿದಾರು. ಹಂಗೆ ಅಂತ ಅತ್ತಿ ಸೊಸಿ ಬಗ್ಗೆ ನಾವು ಮಾತಾಡಕ್ಕೆ ಬಂದೇವಿ. ಮಜಾ ಆಯ್ತದ ಇವತ್ತು ಹರಟೆ
2: ಶುರು ಮಾಡ್ರಿ ವಿದ್ಯಾಕ್ಕ.
1: ನೋಡು ಸಿಂಹ, ಇಡೀ ಜೀವನ ನಾವು 21-22 ಮದುವೆ ಆಗಿ ಬಂದಿವಿ ಅಂದ್ರೆ ಜೀವನ ಪೂರ್ತಿ ಗಂಡ ಮನಿ ಮಕ್ಕಳು ಮತ್ತು ಅತ್ತಿ ಮಾವ ಸಂಸಾರ ಇದರೊಳಗನ ತೇದು ತೇದು ಗಂಧದ ಹಂಗೆ ಜೀವನ ತೆಗೆದು. ಮಕ್ಕಳು ಮದುವೆ ಟೈಮಿಗೆ 20-25 ವರ್ಷ ಆಗ್ತೈತಿ ಅಷ್ಟು ನಮ್ಮದೆಲ್ಲ ಆಗಿ ನಮ್ಮ ಮಕ್ಕಳು ಮದುವೆ ಟೈಮ್ ಬರಬೇಕಾದ್ರೆ ಅಷ್ಟು ಪ್ರೀತಿಯಿಂದ ಮುದ್ದಿನಿಂದ 12 ದೇವ್ರಿಗೆ ಹರಕಿ ಹೊತ್ತು ಮಗನ ಹಡದ ಮಗಗೆ ಮದುವೆ ಮಾಡ್ಬೇಕಂತ ಕಾಲು ನೋವಿದ್ರು ಕುನೋದು ಮದುವೆ ಮಾಡ್ತೇವೆ. ಆ ಮದುವೆ ಮಾಡಿದ್ಮೇಲೆ ಬಂದ ಸೊಸಿ ನನಗೆ ಸುಮ್ ಸುಮ್ಮನೆ ಬಾಯಿಲೆ ಯವ್ವ ಅಂದ್ರೆ ಹೆಂಗ ಸೀಮ? ಆದ್ರೆ ಹಂಗೆ ಅನ್ನೂ ಬದ್ಲಿ ಆಕಿ ಏನು ಹೇಳಬೇಕು ಸೊಸಿ, ನನ್ನ ಅತ್ತಿ ಹಂಗ ಅತ್ತಿಗತ್ತಿನ ಟ್ರೀಟ್ ಮಾಡಿ ನನ್ನ ಜೋಡಿ ಹೊಂದಾಣಿಕೆ ಇದ್ರೆ ಎಷ್ಟು ಚಂದ ಜೀವನ ಆಗ್ತೈತಿ. ನಾ ಏನು ತಿಳ್ಕೊಂಡಿದ್ನಿ, ನಮಗೆ ಅತ್ತಿ ಸ್ಥಾನ ಬಂತಂದ್ರೆ ಆತಪ್ಪ ಇನ್ನೇನು ಆರಾಮ ಇರ್ತೇನಿ ಅಂತ ಅನ್ಕೊಂಡು ಸರ್ವಜ್ಞ ಹೇಳಿದಂಗೆ ವಚನ ಹೇಳ್ತೇನಿ ಕೇಳ. ಅತ್ತಿಯ ಮರ ಚಂದ, ಅತ್ತಿಯ ಮರ ಚಂದ, ಕತ್ತಿಯ ಮರಿ ಚಂದ, ಅತ್ತಿಯ ಮರ ಚಂದ, ಕತ್ತಿಯ ಮರಿ ಚಂದ, ಮುತ್ತುಗದ ಹೂವು ಬಲು ಚಂದ, ಮನೆಯಾಗ ಅತ್ತಿಯ ಯಜಮಾನಿ ಸರ್ವಜ್ಞ. ಇಡೀ ಮನೆಗನ ಅತ್ತಿನ ಯಜಮಾನಿ ಸರ್ವಜ್ಞ ಅಂತ ಸರ್ವಜ್ಞ ಹೇಳಿದರು. ನಾನು ಸಣ್ಣಕ್ಕಿದ್ದ ಕೇಳಿದ್ನಿ ಹಂಗ ನಾನ ಯಜಮಾನಿ ಅಂತ ಹೇಳಿ ಅತ್ತಿಯಾಗೆ ಕುಂತ್ನಿ. ಆದ್ರ ಬಂದ ಸೊಸಿ ಅತ್ತಿಗತ್ತೆ ನಡ್ಕೋಬೇಕಲ್ಲ?
2: ಹೌದು ವಿದ್ಯಾಕ್ಕ, ನೀ ಹೇಳಿದ ಕರೆ. ಅತ್ತಿ ಕೈಕಾಲು ಮಾಡ್ಕೋತ ಮಗನ ಮದ್ವಿ ಮಾಡ್ತಾರ, ಎಲ್ಲ ಮಾಡ್ತಾರ. ಆದ್ರ ಬಂದ್ ಸೊಸಿಗ ಇವ್ರ ನಾಟಿ ಅತ್ಯಾರ ಐಟಿ ಸೊಸ್ತ್ಯಾರ ಅಂತಂತಾರ. ಈ ನಾಟಿ ಅತ್ಯಾರ ಒಟ್ಟ ಏನಂತಾರು, ಐಟಿ ಸೊಸಿ ಆದ್ರೆ ಏನಾಯ್ತ ಗೊತ್ತಿರ್ತೈತಿ, ಐಟಿ ಸೊಸಿ ಅದಾಳ ಅಂತ ಹೇಳಿ ಎಲ್ಲಾ ವರ್ಕ್ ಮಾಡೋದೆಲ್ಲ ಲ್ಯಾಪ್ಟಾಪ್ ನಲ್ಲೇ ಅಂತ ಹೇಳಿ. ಆದ್ರ ಲ್ಯಾಪ್ಟಾಪ್ ನ ಪೆಟ್ಟಿಗೆ ಅಂತ ಅದ ಮುಂದ್ ಇಟ್ಕೊಂಡು ಕೂತಂದ್ರ ಮುಂಜಾನೆ 9 ಕೂತಂದ್ರ ರಾತ್ರಿ 8 ತಕನು ಹೇಳಂಗಿಲ್ಲ ಅಂತಂತಾರ ಇವ್ರ ಅತ್ಯಾರ. ಬಟ್ ಅದ ಲ್ಯಾಪ್ಟಾಪ್ ನ ಅವ್ರಿಗ ಮನಿ ಆದಾಯ ತಂದು ಕೊಡ್ತಿತ್ತ ಅವ್ರಿಗ ಗೊತ್ತಿರಂಗಿಲ್ಲ. ಈ ಸೊಸ್ತರ್ ಬರೋ ಸೊಸ್ತರ ಅವ್ರಿಗೆ ಗೊತ್ತಿರ್ತೈತಿ ಅವ್ರಿಗೆ ಮಾಡ್ಕೊಳಕ್ ಆಗಂಗಿಲ್ಲ ಅಂತ ಹೇಳಿ ಎಲ್ಲಾರು ಅವ್ರವ್ರ ಸೊಸ್ತರ್ ಮಕ್ಕಳನ್ನೆಲ್ಲ ಮುದ್ದಾಗಿನ ಬೆಳೆಸಿರ್ತಾರ. ಈಗಿನ ಜನರೇಷನ್ ಅಂತ ಎಲ್ಲಾ ಮುದ್ದಾಗೆ ಬೆಳೆಸಿರ್ತಾರ. ಹಳೆ ಕಾಲ ಹೋಯ್ತು, ಈಗಿನ ಅವರೆಲ್ಲ ಅವ್ರ ತಂದೆಗಳೆಲ್ಲ ಅವ್ರಿಗ ಸೊಸ್ತ ಮಗಳಿಗೆ ಅಂತ ಹೇಳಿ ವಾಷಿಂಗ್ ಮಷಿನ್ ಆಗ್ಲಿ, ರೆಫ್ರಿಜರೇಟರ್ ಆಗ್ಲಿ, ಓವನ್ ಆಗ್ಲಿ ಎಲ್ಲಾ ಕೊಟ್ಟು ಕಳ್ಸಿರ್ತಾರ, ತನ್ನ ಮಗಳಿಗೆ ಹಗುರ ಆಗ್ಲಿ ಅಂತ ಹೇಳಿ ಕಳ್ಸಿಕೊಟ್ಟಿರ್ತಾರ. ಬಟ್ ಈ ಬರೋ ಅತ್ತಾರೆಲ್ಲ ವಾಷಿಂಗ್ ಮಷಿನ್ ಅಲ್ಲಿ ಬಟ್ಟೆ ಸ್ವಚ್ಛ ಆಗಂಗಿಲ್ಲ, ಕಾಲರ್ ಎಲ್ಲ ಕ್ಲೀನ್ ಆಗಂಗಿಲ್ಲ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಮಷಿನ್ ಹಾಕಂತ ಹೇಳ್ತಾರ. ಪಾಪ ಅವರು ಹೊಸದಾಗ ಬಂದಿರೋ ಸೊಸಿ ಏನ್ ಮಾಡ್ಬೇಕು?
3: ಅಲ್ಲ ಸೀಮಾ, ಬರೀ ಅತ್ತಾರು ವಾಷಿಂಗ್ ಮಷಿನ್ ಅರ್ಬಿ ಹಾಕ್ರಿ, ಅದನ್ನ ಮಾಡಿ ಇದನ್ನ ಮಾಡಿ ಅಂತ ಹೇಳ್ತಿ. ನೀನ ಬರೇ ಪೆಟ್ಟಿಗೆ ಹಿಡ್ಕೊಂಡು ಕುಂತಿರ್ತಾಳ ಅಂತ ಅನ್ನೋದು ಒಂದ ಮಾತು ಹೇಳ್ತಿ ಅತ್ತಿಗೆ. ನೀವು ಸೊಸ್ತ್ಯಾರ ಪೆಟ್ಟಿಗೆ ಹಿಡ್ಕೊಂಡು ಕುಂತ್ರನ ಅದು ಒಂದನಿಂದ ಸರ್ವಸ್ವ ಅಲ್ವಾ? ಅದ ನಿನಗೂ ಗಂಡ ಮನಿ ಮಕ್ಕಳ ಕುಟುಂಬ ಸಂಸಾರ ಅನ್ನೋದು ಐತಿ. ಅದನ್ನ ನೀ ತಿಳ್ಕೊಂಡು ನಿನ್ನ ಜೀವನೊಳಗೆ ಆ ಪೆಟ್ಟಿಗೆ ಜೊತೆನ ಅವ್ರನ್ನೂ ನೀನು ಸೇರಿಸ್ಕೋಬೇಕು ಅಂದ್ರೆ ನಿಂದ ಜೀವನ ನಡೀತೈತಿ.
4: ಅಲ್ರಿ ಅಕ್ಕಾರ, ನಮಗೂ ಸಂಸಾರದ ಜವಾಬ್ದಾರಿ ಐತ್ರಿ. ನಾವು ಒಂದ್ ಸ್ವಲ್ಪ ಗಳಸಾಕತ್ತೀವಿ, ನಮ್ ಕೆಲಸ ಇರುದನ್ನ ಅದ್ರ ಮುಂದ್ ಕುಂತ್ರನ, ಅದ್ರಾಗ ನಾವು ಕೆಲಸ ಮಾಡಿದ್ರನ ನಮಗ್ ನಾಲ್ಕು ಕಾಸು ಬರ್ತವ್ರಿ ನಮ್. ಅವಾಗ ನಿಮ್ ಹೆಣ್ ಮಕ್ಳಿಗೆ, ನಿಮ್ ಮಗಗ, ಕಿರಿ ಮಗಗ ಅಂದ್ರ ನನ್ನ ನಾದ್ನರಿಗೆ ಮೈದ್ನಿಗ ಬಂದ್ ಕುಳೆ ಚಲೋ ಚಲೋ ಸಾಮಾನ್ ಕೊಡ್ಸಕ್ ಬರ್ತೈತಿ, ಅವ್ರಿಗೆ ಬೇಕು ಬ್ಯಾಡಗಳನ್ನ ಪೂರೈಸಕ್ ಬರ್ತೈತಿ. ಅದ್ರ ಸಂಬಂಧ ನಾನು ಒಂದ್ ಸ್ವಲ್ಪ ದುಡಿಬೇಕಲ್ರಿ. ಇಷ್ಟೆಲ್ಲಾ ಕಲ್ತ್ ಬಂದ ಮೇಲೆ ಏನಾರ ಒಂದ್ ಸ್ವಲ್ಪ ನಾನು ನಾಲ್ಕು ಕಾಸು ಮಾಡ್ಕೊಂಡ್ರನ ನಮಗೂ ಸಮಾಜದಾಗ ಮರ್ಯಾದೆ ಇರ್ತೈತ್ರಿ, ನಮ್ಮ ನೀನು ಒಂದ್ ಉನ್ನತ ಹಾದಿ ಒಳಗ್ ಸಾಗ ಆಕೈತ್ರಿ, ನಮ್ ಸಂಸಾರ ಮುಂದ ಬರ್ತೈತ್ರಿ.
1: ನಂದಿನಿ, ನೀವು ಹೇಳೋದು ಸ್ವಸ್ಥರ ಬಗ್ಗೆ ಹೇಳಾಕತ್ತಿರಲ್ಲ, ಅದು ನೀವು ಹೇಳೋದನ್ನು ಒಂದ್ ಕರೆ ಐತಿ. ಆದ್ರ ಕಂಪ್ಯೂಟರ್ದಾಗ ಕೆಲಸ ಮಾಡಿ ಮಾಡಿ ಮಾಡಿ ಈಗಿನ ಕಾಲ ಸ್ವಸ್ಥರ ಹೆಂಗಾಗ್ಯಾರಪ್ಪ ಅಂದ್ರ ಫುಲ್ ಪ್ರಾಕ್ಟಿಕಲ್ ಆಗಿಬಿಟ್ಟಿದ್ದಾರೆ. ಹ್ಯುಮ್ಯಾನಿಟಿ ಅನ್ನೋದು ಕಡಿಮೆ ಆಗಾಕತ್ತೇನೋ ಎಲ್ಲೋ ಒಂದ್ ಸ್ವಲ್ಪ ಅಂತ ಅನ್ಸಾಕತ್ತೈತಿ. ಅದಕ್ಕ ಈಗಿನ ಸ್ವಸ್ಥರು ಸ್ವಲ್ಪ ಮನಿ ಕಡೆನೂ ಗಮನ ಕೊಡ್ಬೇಕಾಗ್ತೈತಿ. ಹಂಗ ಈಗಿನ ಬಂದವ್ರು ಸ್ವಸ್ಥರು ಏನ್ ಮಾಡ್ತಾರು ಸ್ಟಾರ್ಟಿಂಗ್ ಅತ್ತಿ ಯಾಕೆ ಕೆಟ್ಟ ಆಗ್ತಾಳು ಅನ್ನೋದಕ್ಕೆ ನಾನು ನಿಂಗೊಂದು ಮಜಾ ಹೇಳ್ತೇನೆ ನೋಡ್. ಅವ್ರೇನು ಮಾಡ್ತಾರೆ, ಸಸ್ತ್ಯಾರು ಬಂದ ಕುಳೇನ ಪಟ್ ಅಂತ ಮಾವನ ಮೊದಲು ಹಿಡ್ಕೊಂತಾರೆ, ಯಾಕಂದ್ರೆ ವೀಕ್ ಗಿರಾಕ್ಯದ. ಒಂದು ಚೂರು ಸ್ವಲ್ಪ ಚಾ ತಿನಸ ಹಗಲೆಲ್ಲ ಕುರ್ಕುರೆ ಕೊಟ್ರೆ ನಾನು ಸೊಸಿ ಅಂತ ಸೊಸಿನ ಇಲ್ಲ ಅಂತಾರೆ. ಮತ್ತು ಪಟ್ನ ಹೆಂಡತಿನ ಬಯಕಂತೂ ಗಂಡುಗಳಿಗೆ ಭಾಳ ಖುಷಿ ಅಲ್ಲ, ಏನಾರ ನಿಮ್ಮ ಸೊಸಿ ಹಿಂಗೆ ಮಾಡ್ಯ ನೋಡ್ರಿ ಅಂತ ಹೇಳಿದ್ರೆ ಮಾವಿದ್ದಾವ ಏನು ಮಾಡ್ತಾನೆ, ಏ ಬಿಡ ಪಾಪ ಸಣ್ಣ ಹುಡುಗೈತಿ, ಈಗಿನ ಕಾಲದ ಹುಡುಗ್ಯಾರ ಹಂಗ ಅಂತ ಶುರು ಮಾಡ್ತಾರ ಯಾರ ಮಾವುಗಳು. ಅತ್ತಿಗೆ ಸಿಟ್ಟು ಸ್ಟಾರ್ಟ್ ಆಗ್ತೈತಿ, ಇಷ್ಟು ವರ್ಷದಿಂದ ನಾನು ಹೇಳಿದ ಕೇಳಿದ ಗಂಡ ಈಗ ಸೊಸಿ ಕಡೆ ಆಗಾಕತ್ತಾನು ಅಂತ. ಹಂಗ ನಮ್ಮ ಅಪ್ಪನ ಎಷ್ಟು ಪ್ರೀತಿಲೆ ನೋಡ್ಕೋತಾ ಅಂತ ಆ ಮಗುಗೂ ಅತ್ತಿ ಮಗುಗೂ ಹೆಂಡತಿ ಮೇಲೆ ಪ್ರೀತಿ ಚಾಲೂ ಆಗ್ತೈತಿ. ಅವಾಗ ಏನಾಗ್ತೈತಿ, ಮತ್ತೆ ಅತ್ತಿಗೆ ಮತ್ತೆ ಇರಿಟೇಟ್ ಚಾಲೂ ಆಗ್ತೈತಿ. ಹಿಂಗಾಗಿ ಅತ್ತಿಗಳು ಭಾಳ ಒಂದು ಡಿಪ್ರೆಷನ್ನಾಗ ಹೋಗಕ್ಕೆ ಶುರುವಾಗ್ತಾವು. ಅದಕ್ಕೆ ನನ್ನ ಮಗನೂ ಕೈಯಾಗಿ ಬಿಡಬಾರ್ದು, ಈ ಕಡೆ ಗಂಡನೂ ಬಿಡಬಾರ್ದು, ಎಲ್ಲರೂ ನನ್ನ ಪ್ರೀತಿ ಮಾಡಲಿ, ನಾ ಇಷ್ಟು ವರ್ಷ ಮನೆಗೆ ದುಡ್ದೇನಿ, ನನಗೆ ರಿಟೈರ್ಮೆಂಟ್ ಇಲ್ಲೇನು, ನಾ ಟಯರ್ಡ್ ಆಗಿಲ್ಲ ಅಂದ್ರೆ ಸಸ್ತ್ಯಾರ ಈಗಿನ ಕಾಲದವ್ರು ಏನಂತಾರು, ರಿಟೈರ್ಮೆಂಟ್ ಬೇಕಂತಾರ ಅತ್ತಿಗಳು. ಆದ್ರೆ ಪೌಡ್ರ ಲಿಪ್ಸ್ಟಿಕ ಹಚ್ಕೊಂಡು ಬ್ಯಾಗ್ ಹಾಕೊಂಡು ಹೊಸ ಹೊಸ ರೇಷ್ಮೆ ಸೀರೆ ಉಟ್ಕೊಂಡು ಕಿಟ್ಟಿ ಪಾರ್ಟಿ, ಮಹಿಳಾ ಮಂಡಳ, ಮಹಿಳಾ ಸಮಾಜ ಅಂತ ಹೋಗ್ತಾರು. ಹಿಂಗೆ ಸ್ವಸ್ಥ್ಯಾರ್ದು ಕಂಪ್ಲೇಂಟ್ ಐತಿ, ಯಾಕಂದ್ರೆ ಅವ್ರೇನಂತಾರೆ, ನಮ್ಮ ಮಕ್ಕಳು ಇಟ್ಕೊಂಡು ನೋಡ್ಕೊಂಡು ಕುಂಡ್ರಲಿ, ನಮ್ಮ ಗಂಡಗೆ ಮೊದ್ಲು ನಂಗೆ ಊಟಕ್ಕೆ ಮಾಡಿ ಹಾಕ್ಲಿ, ಮಾವಿಗೆ ಹಾಕ್ಲಿ, ಅತ್ತಿ ಮನೆಯಾಗಿರಲಿ ಅನ್ನೋ ಸೊಸಿದ. ಆದ್ರೆ ಈ ಸ್ವಸ್ಥ್ಯ ಅತ್ತಿಗಳಿಗೂ ಪಾಪ ಬ್ಯಾಸರ ಆಗಿರ್ತೈತಲ್ಲ, ಒಂದು ಸ್ವಲ್ಪ ಹೋಗಿ ಬರೋನು ಪಾರ್ಟಿಗೆ ಅಂತ ಇವ್ರು ಹೊಂಟ ಕುಳೇನ ಈ ಕಡೆ ಸೊಸಿಗೆ ಸ್ಟಾರ್ಟ್ ಆಗ್ತೈತಿ. ಹಿಂಗಾಗಿ ಸೊಸಿಗೆ ಅತ್ತಿಗೆ ಒಂದು ಸ್ವಲ್ಪ ಕಾನ್ಫ್ಲಿಕ್ಟ್ ಆಗುದನ್ನಲ್ಲ ಸೀಮಾ.
2: ಹೌದು ವಿದ್ಯಾ ಅಕ್ಕ, ಖರೇನ ಈಗಿನ ಬರೋ ಸೊಸ್ತಾರ ಅವ್ರೇನೆಲ್ಲ ಕಲ್ತಾ ಬಂದಿರಂಗಿಲ್ಲ, ಸ್ವಲ್ಪ ಸ್ವಲ್ಪ ಆರಾಮವ್ರು ಏನು ಒಂದು ಸ್ವಲ್ಪ ಚಾ ಮಾಡ್ನೋ ಕಾಫಿ ಮಾಡ್ನೋ ಇಷ್ಟೊಂದು ಕಲ್ಕೊಂಬಂದಿರ್ತಾರೆ. ಈ ಕಡೆ ಅತ್ತಿಗೊಳಗ ಫುಲ್ ಕಲ್ತವ್ರೂ ಬೇಕ, ಫುಲ್ ಮನೆ ಕೆಲಸ ಮಾಡೋರ್ನು ಬೇಕ, ಭಾಂಡಿ ತಿಕ್ಕವರು ಬೇಕು, ಪರ್ಶಿ ವರ್ಸೋರು ಬೇಕು. ಹಿಂಗಂದ್ರೆ ಹೆಂಗ ಆಕೈತಿ ವಿದ್ಯಾ ಅಕ್ಕ? ಈಗಿನ ಸೊಸ್ತಾರ ಎಲ್ಲ ನಾವು ಡಿಗ್ರಿ ಅದು ಡಬಲ್ ಡಿಗ್ರಿ ಮಾಡ್ಕೊಂಡು ಬಂದಿರ್ತಾರ ಬರೋ ಸೊಸ್ತಾರಗಳೆಲ್ಲ, ಮತ್ತ ಅವ್ರಿಗೆ ಬಂದ ನೀನು ಭಾಂಡಿ ಒಗ್ಯಾನ ಅಂತಂತಂದ್ರ ಅವ್ರೇನ್ ತಿಳ್ಕೊತಾರು ಸೊಸ್ತಾರಗಳ? ಮತ್ತ ಇದ ಲವ್ ಮ್ಯಾರೇಜ್ ಅರೇಂಜ್, ಲವ್ ಮ್ಯಾರೇಜ್ನು ಮಾಡಿದ್ರು ಅತ್ತಿಗಳ ಪ್ರಾಬ್ಲಮ್, ಅರೇಂಜ್ ಮ್ಯಾರೇಜ್ ಮಾಡ್ಕೊಂಡು ಬಂದ್ರು ಅತ್ತಿಗಳ ಪ್ರಾಬ್ಲಮ್, ಲವ್ ಮ್ಯಾರೇಜ್ ಮಾಡ್ಕೊಂಡ್ ಬಂದ್ರ ಹಾ ಮಾಡ್ಕೊಂಬಂದ ಅನ್ಬಿಡ, ತಾನ ತಾನ ಅನ್ಭವಿಸ್ಲಿ ಅಕ್ಕಿನ, ಏನ್ ಮಾಡ್ಕೋತಾನ್ ಮಾಡ್ಕೋವಲ್ಲಕ್ಕ ಅತ್ತಿಗಳ ಪ್ರಾಬ್ಲಮ್, ಲವ್ ಮ್ಯಾರೇಜ್ ಮಾಡ್ಕೊಂಬಂದ್ರ ಹಾ ಮಾಡ್ಕೊಂಬಂದ ಅನ್ಬಿಡ, ತಾನ ತಾನ ಅನ್ಭವಿಸ್ಲಿ ಅಕ್ಕಿನ, ಏನ್ ಮಾಡ್ಕೋತಾನ್ ಮಾಡ್ಕೋವಲ್ಲಕ್ಕ ಅಂತಂತಾರ ಅತ್ತಿಗಳು. ಈ ಕಡೆ ಅರೇಂಜ್ ಮ್ಯಾರೇಜ್ ಮಾಡಿದ್ರ ಆ ಸೊಸಿನೂ ಹೊಂದಂಗಿಲ್ಲ, ಲವ್ ಮ್ಯಾರೇಜ್ ಮಾಡ್ಕೊಂಬಂದ್ ಸೊಸಿನೂ ಹೊಂದಂಗಿಲ್ಲ, ಅರೇಂಜ್ ಮ್ಯಾರೇಜ್ ಮಾಡ್ಕೊಂಡ್ ಬಂದಿದ್ದು ಸೊಸಿ ಹೊಂದಂಗಿಲ್ಲ. ಈ ಜಗತ್ನಾಗ ಎಂತ ಸೊಸ್ತ್ಯಾರ ಬಂದ್ರ ಅತ್ತಿಗಳು ಆರಾಮ್ ಖುಷಿಯಾಗಿರ್ತಾರು. ಹಾ ಆತ್ ಈಗ ಲವ್ ಮ್ಯಾರೇಜ್ ಮಾಡ್ಕೊಂಡ್ ಬಂದವ, ಆಮೇಲೆ ಸೊಸಿ ಲವ್ ಮ್ಯಾರೇಜ್ ಮಾಡ್ಕೊಂಬ ಹಾ ಬಂದಾಳ ಬಿಡಿ ಯಾರೋ ಅಕ್ಕಿನ ಹಿಯಾಳ್ಸ್ ಹಿಯಾಳ್ಸ್ ಜೀವನ ಪೂರ್ತಿ ಅಕ್ಕಿನ ಕಾಡುದು ಆಯ್ತು. ಆಮೇಲೆ ಅರೇಂಜ್ ಮ್ಯಾರೇಜ್ ಮಾಡ್ಕೊಂಬಂದ್ರ ಆಯ್ತು, ತಾವ ನೋಡ್ಕೊಂಬಂದಿರ್ತಾರ, ತಾವ ಫಿಕ್ಸ್ ಮಾಡಿ ಬಂದಿರ್ತಾರ, ತಾವ ಕಾಲ್ ಕುಂಟ್ಕೋತ ಮದ್ವೆ ಮಾಡಿರ್ತಾರ. ಹಾ ಇಷ್ಟೆಲ್ಲ ಮಾಡ್ ಆ ಸೊಸಿಗೂ ಹೊಂದಂಗಿಲ್ಲ ಅಂದ್ರೆ ಈ ಅತ್ತಿಗಳಿಗ ಇನ್ ಎಂತ ಸೊಸ್ತ್ಯಾರ ಬಂಗಾರ ಅಂತ ಸೊಸ್ತ್ಯಾರ ತರಬೇಕು? ಹಾ ಹೇಳಕ್ಕ ನೀನ
3: ಅಲ್ಲ ಸೀಮಾ, ಎಷ್ಟಂತ ಮಾತಾಡ್ತೀನಿ ಅತ್ತ್ಯಾರ ಬಗ್ಗೆ ಅಂತೇನಿ. ಅತ್ತ್ಯಾರ ಅಂತಂದ್ರ ಅವರು ಒಂದ ತಾಯಿ ಸಮಾನ ಇದ್ದಂಗನ, ಅವ್ರು ಬಂದಾಗ ಹೆಣ್ಮಕ್ಳಿಗೆ ಏನು ತ್ರಾಸ್ ಕೊಡಂಗಿಲ್ಲ. ಅತ್ತಿ ಚಾಪಿ ಕೆಳ ನುಗ್ಗಿದ್ರ ಸೊಸಿ ರಂಗೋಲಿ ಕೆಳಗ್ ನುಗ್ಗುವಂತವ್ರು ನೀವ್ ಅದೀರಿ ಈಗೆಲ್ಲ. ಅತ್ತಿ ಮೊದ್ಲ ಚಾಪಿ ಕೆಳಗ್ ಇತ್ತಿಲ್ಲ, ಈಗ ಸೊಸ್ತ್ಯಾರ ರಂಗೋಲಿ ಹಾಕ್ತಿಲ್ಲ, ಅದ್ರ ತಳಗನ ಇರುವಂತ ಸೊಸ್ತ್ಯಾರ ನೀವ್ ಅದೀರಿ ಈಗ.
2: ಶೀಲಕ್ಕ ರಂಗೋಲಿ ನಾವ ಹಾಕಿವಿ, ಅನ್ನ ನಾವು ರಂಗೋಲಿ ಕೆಳಗ್ ಹೊಕ್ಕಿವಿ.
3: ಅದಕ್ಕ ರವಾ ಅದಕ್ಕ ನಾವು ನಿಮ್ಗೆ ಏನಂತೇವಂದ್ರ ಬಂದ್ ಕೂಡ ನಾವೇನ್ ನಿಮ್ಗ ಬಾಂಡೆ ತಿಕ್ವಾ ಒಗ್ಯಾಣ ಒಗಿವಾ ಅಂತ ಏನು ಹೇಳಂಗಿಲ್ಲ. ನಾವು ನಮ್ ಮಗಳಂತ ಮಗಳ ರೂಪದ ನಿಮ್ನು ನೋಡಿ ಎಲ್ಲಾ ಅಡಿಗಿ ಅದೆಲ್ಲ ಕಲಸ್ಕೊಂತ ಒಂದ್ರ ಒಂದ್ ಎಲ್ಲಾ ಕಲಸ್ಕೊಂತ ನೀವು ನಮ್ ಜೊತೆ ಬರ್ರಿವಾ ಅಂತ ಹೇಳಿ ನಾವು ನಿಮ್ಗ ತಿದ್ಕೋ ಅಂತ ಹೋಕ್ಕೇವಿ. ಅಲ್ದ ನಮ್ಮ ಯಜಮಾನಂದ ಅಂತೇವೆ, ನಿಮ್ಮ ಮಾವ ಏನದ ಯಜಮಾನ, ಯಜಮಾನಂದ ಮಾನ ಕಾಪಾಡುವಳನ ಯಜಮಾಂತಿ, ಈಗಿನ ಅತ್ತಿ ಅದಕ್ಕೆ ಯಜಮಾಂತಿ, ಯಜಮಾನಂದ ಮಾನ ಕಾಪಾಡುವಂತ ಯಜಮಾಂತಿನ ಈ ಒಂದು ಅತ್ತಿ ಸ್ಥಾನಕ್ಕೆ ನಾವು ಬಂದಿರ್ತೇವಿ. ಅತ್ತಿ ಅಂತ ಹಂಗ ಅನ್ನಿಸ್ಕೊಳಂಗಿಲ್ಲಕಿ,

0: ಇತ್ಯಾದಿಗೆ ಎಲ್ಲಾರನ್ನು ಹೊಂದಿಸ್ಕೊಂಡ ಎಲ್ಲಾರನ್ನು ಒಗ್ಗಟ್ಟು ಮಾಡ್ಕೊಂಡು ಹೋಗೋದನ್ನ ಅತ್ತಿ ಕೈಯಾಗಿಂದ ಮನೆ ಯಜಮಾನಿ ಕೆಲಸ ಆಗಿರ್ತೈತಿ. ಅದನ್ನ ನೀವು ತಿಳ್ಕೊಬೇಕು. ಮುಂದೆ ನೀನು ಅತ್ತಿ ಆಗೋಕಿರ್ತಿ, ಅದಕ್ಕೆ ನೀ ಅತ್ತಿ ಯಾವ ಸ್ಥಾನ ಇರ್ತ ಅದನ್ನ ನೀವು ತಿಳ್ಕೊಂಡಿದ್ರೆ ನಿಮ್ ಮುಂದೆ ನಿನ್ ಸೊಸಿನೂ ಆ ಅತ್ತಿ ತಕ್ಕಂಗ ಅಕ್ಕಿ ನಡ್ಕೋತಾಳ.
1: ಅಂದ್ರ ನೀವ್ ಏನ್ ಹೆತ್ತಿರಿ, ನೀವು ಕುಂದ್ರ ಅಂದ್ರ ಕುಂದ್ರದು, ನಿಂದ್ರ ಅಂದ್ರ ನಿಂದ್ರದ್ರು, ಮಾಡಂದಿದ್ ಮಾಡ್ಕೊಂತ ಅಲ್ಲಿ ಕಸ ಬಿದ್ದೈತ್ ನೋಡು, ಇಲ್ಲಿ ಇಟ್ಟಿದ್ ಡಬ್ಬಿ ಡಬ್ಬಿ ನಮ್ ಮನ್ಯಾಗ ಇಲ್ಲಿ ಇಡಂಗಿಲ್ಲ, ನಮ್ ಮನ್ಯಾಗ ಈ ಸಾಮಾನಿ ಇಲ್ಲಿ ಇರಂಗಿಲ್ಲ, ಒಟ್ಟ ನಿಮ್ ಮನೆಗೆ ಕೆಲಸದವ್ರಂಗ್ ಕರ್ಕೊಂಡ್ ಬಂದಿರಿ ನಮ್ಮನ್ನ. ಅಲ್ಲ ಬರೀ ನನ್ನ ಮನಿ ಐತಿ, ನನ್ನ ಮನಿ ಐತಿ, ನಾ ಕಷ್ಟಪಟ್ಟು ಕಡಿಸಿನಿ, ಮತ್ ನಾವೇ ಎದಕ್ ಬಂದೀವ್ ನಿಮ್ ಮನೆಗೆ? ಇದು ನಂದ ಮನಿ ಐತಿ, ಇಷ್ಟು ದಿವಸ ನೀವು ಮಾಡಿ ನಡೆಸಿರಿ, ಇನ್ನು ನಾ ಮುಂದ ಆಳ್ವಿಕೆ ನಾವು ನಡೆಸ್ತೀವಿ, ನಮ್ಗ ನಮ್ ಮನಿನ ನಮ್ಮಂಗ ಇರಾಕ ನಮಗ್ ಬಿಟ್ಟು ಕೊಡ್ಬೇಕು, ನಮಗೂ ಒಂದ್ ಸ್ವಲ್ಪ ಟೈಮ್ ಬಿಟ್ಟು ಕೊಡ್ಬೇಕು. ನಾವು ನಮ್ಮ ಕಾಲದಾಗ ನಾವು ಹೆಂಗ ಆಳ್ವಿಕೆ ಮಾಡ್ತೀವಿ ಅದನ್ನ ನೋಡಿ ನೀವು ಅದಕ್ಕೆ ಸಹಕರಿಸುವಾಗಿ ಇರ್ಬೇಕು. ಅದನ್ನ ಬಿಟ್ಟು ಚಂತನ ನನ್ನ ಮನಿ ಐತಿ, ನನ್ನ ಮನ್ಯಾಗ ಇಂಥ ಪದ್ಧತಿ ಇಲ್ಲ, ನನ್ನ ಮನ್ಯಾಗ ಈ ಸಂಪ್ರದಾಯ ಇಲ್ಲ, ಎಲ್ಲಾ ಸಂಪ್ರದಾಯ ಒಂದ ದಿವಸ ತಿಳಿಯಂಗಿಲ್ರಿ, ಹೋಗ್ತಾ ಹೋಗ್ತಾ ಎಲ್ಲ ನಾವು ಅದನ್ನ ಕಾಲಕ್ಕೆ ತಕ್ಕಂತ ಬದಲಾವಣೆ ಮಾಡ್ಕೊಂಡು ಮುಂದೆ ನಡೆಸ್ಕೊಂತ ಹೋಗ್ತೀವಿ.
2: ಅಯ್ಯೋ ದೇವ್ರ, ಈಕೇನ ಸೊಸಿನೋ ಅತ್ತಿಯೋ ಮನೆ ಯಜಮಾನಿಯೋ? ಈಗಿನ ಕಾಲ ಸೊಸ್ತ್ಯಾರದು ದರ್ಬಾರ ಭಾರಿ ಅವ. ಅತ್ತ ಕತ್ತಿ ಅಂತ ಅತ್ತಿರ್ಬೇಕಂತ, ಮುತ್ತಿನಂತ ಗಂಡಿರ್ಬೇಕಂತ. ಹಂಗ ಮುತ್ತಿನಂತ ಗಂಡನು ಕೊಟ್ಟೇವಿ, ಮತ್ತ ನಮಗೂ ಕತ್ತಿ ಹಂಗ ಆಗಂತಾರೆ ಈಗಿನ ಕಾಲ ಸೊಸ್ತ್ಯಾರ? ಛೇ ಛೇ, ಏನವ ಸೊಸಿ ಮಾಡ ಕೆಲಸ ಮಾಡ್ತಾಳ ಅಂತ ಹೇಳಿ ನಾವು ಅವ್ರ ಮಕ್ಕಳನ್ನ ಹಿಡಿಬೇಕು, ಅವ್ರ ಗಂಡಗೆ ಊಟಕ್ಕೆ ಹಾಕ್ಬೇಕು, ಮನೆಗೆ ಬಂದವ್ರಿಗೆ ನೋಡ್ಕೋಬೇಕು. ನಾವು ಒಂದು ಸ್ವಲ್ಪ ರಿಟೈರ್ಡ್ ಆಗಬೇಕಲ್ಲ, ಟಯರ್ಡ್ ನಾವು ಆರಾಮ್ ಒಂದು ಸ್ವಲ್ಪ ಅಡ್ಡಾಡಿ ಸೊ ಟಯರ್ಡ್ ಆಗ್ಯಾವ ಅಂತ ಹೇಳಿ ಎಂಜಾಯ್ ಮಾಡೋಣ ಲೈಫು. ಸೊಸಿ ಬಂದಳು ಎಲ್ಲ ಮುಗಿತು ಬಿಡಪ್ಪ ಇನ್ನಂತಂದ್ರೆ ಈಗಿನ ಕಲ್ತು ಸ್ವಸ್ತ್ಯಾರ ಮಾಡ್ಕೊಂಡು ಬಂದ ಅದೇನು ಗೋಳ ಹೇಳಬಾರ್ದು ಬಿಡ. ಇದು ಹೆಂಗಂತೀವ ಸೀಮಾ?
3: ಅತ್ಯಾರ ಕಟ್ಟಿಗೆ ಹೊಡೆದ್ ಕೊಡ್ರಿ ಅಂದ್ರ ಕಟ್ಟಿ ಕುಂತ ಬಿಡ್ತಾರ್ರಿ. ಆತ್ರಿ ಕಟ್ಟಿ ಕೂತ್ರ ಮುಗದ ಹೊತ್ ನೋಡ್ರಿ. ಊರಿಗೆಲ್ಲ ಬಂದವ್ರ ಅತ್ತ ಇತ್ತ ಬಂದವ್ರಿಗೆಲ್ಲ ಊರಿಗೆಲ್ಲ ಸಾರೀಸಿ ನಮ್ ಸೊಸಿ ಹಂಗ ಮಾಡ್ತಾಳ್, ನಮ್ ಸೊಸಿ ಹಿಂಗ ಮಾಡ್ತಾಳ್, ಒಂದ್ ತಾಟ್ ಉಪ್ಪಿಟ್ಟು ಬಡದು ಕೂತ್ಲಂದ್ರ ದುರ್ಗವ್ ನಂಗೆ ಹಂಗ ಕೂತ್ ಬಿಡ್ತಾಳ್ ಇಡೀ ದಿವಸ. ಒಂದ್ ಉಪ್ಪು ಗೊತ್ತಾಗಂಗಿಲ್ಲ, ಒಂದ್ ಕಾರ್ ಗೊತ್ತಾಗಂಗಿಲ್ಲ, ಎದಕ್ ಎಟ್ ಏನ್ ಹಾಕ್ಬೇಕು ಅನ್ನೋದು ಗೊತ್ತಾಗಂಗಿಲ್ಲ. ನೋಡ್ರಿ ಅತ್ತಾರ ಸೊಸ್ತ್ಯಾರ ಮಗಳ ತರ ನೀವು ಇರೋದ್ ಬೇಡ, ಅಟ್ಲೀಸ್ಟ್ ಮಗಳ ಸಮಾನರ ನೀವು ನೋಡ್ಕೋರಲ್ಲ. ಅಕ್ಕಿಂದು ಏನ್ ಡಿಸಿಜನ್, ಏನ್ ಅಕ್ಕಿಂದು ಏನ್ ಅಭಿಪ್ರಾಯ, ನೀವೆಲ್ಲ ಕೂಡಿ ಕೂತು ಮಾತಾಡುವಾಗ ಅಕ್ಕಿಗೂ ಒಂದ್ ಮಾತು ಕೇಳಿದ್ರ ಅಕ್ಕಿಗೂ ಎಷ್ಟು ಖುಷಿ ಆಕೇತಿ. ಅಕ್ಕಿನೂ ಬೇರೆ ಮನೆಯಿಂದ ಬಂದಿರ್ತಾಳು, ಅದು ಒಂದ್ ಸ್ವಂತ ಇನ್ನೊಂದ್ ಮನೆಗ್ ಬಂದು ನೀವ ಇದ್ದಕ್ಕಿದಂಗ ಅಡ್ಜಸ್ಟ್ ಆಗಿ ಇರತ್ತಂದ್ರ ಯಾರಿಗೂ ಸಾಧ್ಯ ಇಲ್ಲ. ಹೌದಿಲ್ಲ ಕಶೀಲಕ್ಕ?
0: ಹೌದ್ ಸೀಮಾ. ನೋಡು ನೀವು ಸೊಸ್ತ್ಯಾರು ಬರೀ ಫ್ಯಾಷನ್ನು ಅರಿಬಿ ಪಾರ್ಸಲ್ ಊಟ ಇಂಥದ್ರಾಗನ ಜೀವನಿಗೆ ಕಳೆಯತ್ತೀರಿ. ನೀವೆಲ್ಲರೂ ಬರೀ ಲ್ಯಾಪ್ಟಾಪ್ ಒಂದು ಅದೇನದಂದೆಲ್ಲ ಆಗಲ್ಲ ಪೆಟ್ಟಿಗೆ, ಆ ಪೆಟ್ಟಿಗೆ ಹಿಡ್ಕೊಂಡ್ರಿ ಅಂದ್ರೆ ನೀವು ಇಡೀ ಜಗತ್ತನ್ನ ಮರೆಯತ್ತೀರಿ. ಹೊರಗಿನ ಜಗತ್ತು ಏನೈತಿ ಏನಿಲ್ಲ ಏನಾಗತ್ತೈತೆ ಅನ್ನೋದನ್ನು ನಿಮ್ಗೆ ತಿಳಿವಲ್ದು. ನೀವಾತು ನಿಮ್ಮ ಪೆಟ್ಟಿಗೆ ಆತು ನಿಮ್ಮ ಉದ್ಯೋಗ ಆತು ನಿಮ್ಮ ಆದಾಯ ಆತು ಇಷ್ಟಾಗನ ಬಂದ್ ಹೋತು ನಿಮ್ಮ ಜೀವನ. ಅದಕ್ಕೆ ನಾವೇನಂತೇವಿ ಅದನ್ನಷ್ಟು ಅದ್ರ ಜೊತೆನ ನಿಮ್ಮ ಮನೆ ನಿಮ್ಮ ಸಂಸಾರ ಏನೈತಿ ಹೊರಗಿನ ಪ್ರಪಂಚ ಏನೈತಿ ಅನ್ನೋದನ್ನ ನೀವು ಅಂತ ತಿಳ್ಕೋಬೇಕು ಅನ್ನೋದನ್ನ ನಮ್ದು ಒಂದು ಉದ್ದೇಶವ. ಅಲ್ದನ ನೀವು ಮನೆಯ ನಿಮ್ಮ ಸಮೃದ್ಧಿಯಾಗಿ ಅಡಿಗೆ ಮಾಡಿ ಊಟ ಮಾಡಿ ನಿಮ್ಮ ಅತ್ತಿ ಮಾವ ಗಂಡ ಎಲ್ಲಾರನ್ನು ಕರ್ಕೊಂಡು ಚಂದೆ ಕುಂತು ಊಟ ಮಾಡೋದ್ ನೋಡಿ ಸುಖನ ಬೆಲ್ಲ ಆದ್ರೆ ಅಂತದ ನಮ್ಮ ಕಾಲ ಇದ್ದಿದ್ದಿಲ್ವಾ? ನಾವು ಬೇಕಾದಷ್ಟು ಹೊರಗೆ ದುಡದ್ ಬಂದ್ರ ಮಾಡಿದ್ರು ಮನ್ಯಾಗ ಒಲಿ ಹಚ್ಚಿ ಉರಿ ಹಚ್ಚಿನ ನಾವು ಅಡಿಗೆ ಮಾಡ್ತಿದ್ವಿ. ಈಗಂತೂ ನಿಮ್ಗೆ ಒಲಿ ಹೊಚ್ಚೋದಂತೂ ಏನೂ ಇಲ್ಲ, ಬರೀ ಗ್ಯಾಸ್ ಒಂದು ಹಚ್ಚಿಬಿಟ್ರೆ ಸಾಕು, ಹಚ್ಚಿ ನೀವು ಒಂದು ಅರ್ಧ ತಾಸನ ಅಡಿಗೆ ಮಾಡಿ ಎಲ್ಲಾರು ಕರ್ಕೊಂಡು ಊಟ ಮಾಡಿದ್ರೆ ಅದು ಒಂದು ಕೂಡಿ ಬಾಳಿದ್ರೆ ಸ್ವರ್ಗ ಸುಖ ಅಂತಾರಲ್ಲ ಹಂಗೆ ಅನಿಸತಿ. ಅದು ಬಿಟ್ಟು ನೀವು ಬರೀ ಪಾರ್ಸಲ್ ತಂದು ತಿನ್ನೋದು ಬರೀ ಪಾರ್ಸಲ್ ಅಡ್ಡಾಡೋದು ಬರೀ ಹೊರಗೆ ಮಕ್ಕಳು ನೋಡಂಗಿಲ್ಲ ಅಂತಂದ್ರೆ ಅದು ಯಾರಿಗೂ ಹಿಡ್ಸಂಗಿಲ್ಲ, ಅದು ಸಂಸ್ಕಾರವಂತರ ಬಾಳೆನೂ ಆಗಂಗಿಲ್ಲ. ಅದಕ್ಕೆ ಏನು ಮಾಡಬೇಕು, ನೀವು ತಿಳಿದವರಾಗಿರ್ತೀರಿ, ಜ್ಞಾನ ಉಳ್ಳವರಾಗಿರ್ತೀರಿ, ವಿದ್ಯಾನು ಇಟ್ಕೊಂಡಿರ್ತೀರಿ, ಅದ್ರ ಜೊತೆ ಜೊತೆಗೇನ ಈ ಸಂಸ್ಕಾರವಂತರಾಗಿ ಎಲ್ಲಾರನ್ನು ಕರ್ಕೊಂಡು ಎಲ್ಲಾರು ಜೋಡಿನ ಇದ್ದನ ಮಾಡುದಂದ್ರೆ ಅದು ಒಂದು ಶಾಣೆತನ ಅಂತಾರವ. ಅದಕ್ಕೆ
1: ಅಲ್ರಿ ನೀವೇನು ಚಂತನ ನಮಗೆ ಬರೇ ಈಕಿ ಪಾರ್ಸಲ್ ತರಿಸಿ ಊಟಕ್ಕೆ ಹಾಕ್ತಾಳು, ಮತ್ತು ಬರೇ ಫ್ಯಾಷನ್ ಮಾಡ್ಕೊಂತ ಅಡ್ಡಾಡ್ತಾಳು, ಬರೇ ಈಕಿನ ಲಿಪ್ಸ್ಟಿಕ್ಕಿಗೆ ಈಕಿನ ಬಟ್ಟಿಗೆ ಈಕಿ ತಗೊಳ್ಳೋ ಪಗಾರ ಖರ್ಚು ಹಾಕೈತೆ ಅಂತೀರಿ? ಹಾಂ, ಈಗಿನ ಕಾಲ ಮಾನದಾಗ ಹೆಂಗಿರ್ತೈತೆ ಅದ್ರ ತಕ್ಕಂತೆ ಉಡುಗೆ ತೊಡುಗೆ ಅದಾವ ನಮ್ಮ. ಈಗೀಗ ಆಫೀಸ್ಗೆ ಏನು ಸಿರಿ ಉಟ್ಕೊಂಡು ಹೋಗಕ್ಕಾಗುತ್ತ ದಿನ ಇಂಥ ಟ್ರಾಫಿಕ್ದಾಗ ಹಾಕೊಂಡು ಎಲ್ಲರೂ ಬಿದ್ನೆ ಅಂದ್ರೆ ನೀವೇನು ಒಂದು ಕಪ್ ಚಾ ಮಾಡಿಕೊಡ್ತೀರೇನು? ನನಗೆ ಮಾಡಿಕೊಡೋದಿಲ್ಲ ಬಿಡುವುದಿಲ್ಲ, ಮತ್ತೆ ಸಿರಿ ಉಟ್ಕೊಂಡು ಹೋಗತ್ತ? ನಮ್ಮ ಮೊದಲ ಟೈಮ್ ಇರುವುದಿಲ್ಲ, ಎಲ್ಲರೂ ಮುಂಜಾನೆ 8 ಅಂದ್ರೆ ಅಷ್ಟು ನಮ್ಮ ನಾಷ್ಟ ಆಗ್ಬೇಕು ಡಬ್ಬೆ ಆಗ್ಬೇಕು, ಮತ್ತೆ ನಾವು ಸಿರಿ ಉಟ್ಕೊಳಕ್ಕೆ ನಮಗೆ ಎಲ್ಲಿ ಪುರ್ಸತ್ ಇರ್ತೈತಿ? ಒಂದು ಪಟ್ನ ಒಂದು ಪ್ಯಾಂಟ್ ಹಾಕೊಂಡು ಒಂದು ಅಂಗಿ ಸುಗಿಸ್ಕೊಂಡು ಬರತ್ತ ಗಾಡಿ ತಗೊಂಡು ಹೋಗಿ ಉತ್ಸತ್ತ ಟೇಬಲ್ ಮೇಲೆ ಕೂತ್ನಾದ್ರೆ 9 ಆಗಿರ್ತೈತಿ. ನಿಮ್ಮ ಸಂಬಂಧ ನಾವು ಹೆಣ ಬಿದ್ದು ಮುಂಜಾನೆಯಿಂದ ಎದ್ದು ಕೇಸಿ ಒಂದು 5 ಚಲು ಮಾಡಿ ನಿಮಗೆ ಮಾವದಾಗ ತ್ರಾಸ ಆಗಬಾರ್ದು ಅಂತ ಹೇಳಿ ಕರೆಕ್ಟ್ ಟೈಮ್ ಟು ಟೈಮ್ ನಾಷ್ಟ ಊಟ ಮತ್ತು ನಿಮಗೆ ತಿನ್ನಾಕ ಸಲಾಡು 11 ಗಂಟೆಗೆ ಮತ್ತೆ ಒಂದು ಫ್ರೂಟು ಕಟ್ ಮಾಡಿ ಎಲ್ಲ ಪ್ಯಾಕ್ ಮಾಡಿದ್ದು

0: ಮತ್ ನೋರ್ಜತ್ ಬಾರ್ದಂತ ಅದನ್ನು ಡಬ್ಬ್ಯಾಗ ಮುಚ್ಚಿಟ್ಟು ಹೋಗಿರ್ತೀವಿ. ಇಷ್ಟೆಲ್ಲ ಮಾಡಿ ಕೇಶಿ ಮತ್ ನಿಮ್ ಕಡೆ ಅನಿಸ್ಕೋಬೇಕ? ಹೆಂಗ್ ವಿಚಾರ ಮಾಡ್ತೀರಿ ನೀವು?
1: ಏನ್ ಗೊತ್ತೈತಿ ನಂದಿನಿ, ಈಗಿನ ಕಾಲ ಸ್ವಸ್ಥ್ಯಾರದ ವಿಚಾರ ಬಾಳ ಚಂದ ಹೇಳಾಕತ್ತೀರಿ ನೀವಿಬ್ರು. ಆದ್ರೂ ನಾವೊಂದೇನ್ ಹೇಳ್ತೇನೆ ಗೊತ್ತೈತಿ, ಅತ್ತಿ ಮನ್ಯಾಗ ಅಡಿಗೆ ಮಾಡಿದ್ರನ್ನ ಚಂದ, ಆದ್ರ ಸೊಸಿ ಅಡಿಗೆ ಮಾಡಿದ್ರ ವಾಂತಿ. ಹೆಂಗೈತಿ ಗೊತ್ತಾದ? ಅತ್ತಿ ಅಡುಗೆ ಮಾಡಿದ್ರೆ ಶಾಂತಿ, ಸೊಸೆ ಅಡಿಗೆ ಮಾಡಿದ್ರೆ ವಾಂತಿ ಅಂತ. ಇಂಥ ಕಾಲ ಬಂದೈತಿ ಈಗ. ಸೊಸ್ತೆಯರಿಗೆ ಅಡಿಗೆ ಬರುವುದಿಲ್ಲ. ಒಂದು ಪದ್ಧತಿಗಳನ್ನ ಹೇಳಿದ್ರೆ ಸೀರೆ ಹಾಕಿ ಕೊಡ್ಬೇಕು ನಾವು ಅಂತೀರಿ. ಅಡಿಗೆ ಮಾಡುವ ಒಂದು ಹೋಳಿಗೆ ಮಾಡು, ಹುಗ್ಗಿ ಮಾಡು. ನಮ್ಮ ಮಮ್ಮಿ ಏನೂ ಕಲಿಸಿಲ್ರಿ ಅದೆಲ್ಲ, ನಮಗೆ ಅದೆಲ್ಲ ಗೊತ್ತಿಲ್ಲ. ನಮ್ಮ ರೆಗ್ಯುಲರ್ ಅಡಿಗೆ ಆನ್ಲೈನ್ನಾಗ 5 ನಿಮಿಷನಾಗ ಬರ್ತೈತಿ. ಅಷ್ಟೆಲ್ಲ ಯಾಕೆ ತ್ರಾಸ ತೊಗೋಬೇಕು? ಅಡಿಗೆ ಮಾಡಿದ್ರೆ ಸಾಮಾನು ತರಬೇಕು, ಅಡಿಗೆ ಮಾಡ್ಬೇಕು, ಬಾಂಡೆ ತಿಕ್ಕಬೇಕು, ಬಾಂಡೆದಕ್ಕಿನ ಕರಿಬೇಕು, ಅಷ್ಟೆಲ್ಲ ಜಂಜಾಟ ಬೇಡ. ಕೈಯಾಗ ಮೊಬೈಲ್ ಇರ್ತೈತಿ, ಅಡಿಗೆ ಪಾರ್ಸಲ್ ತರಿಸ್ತೇವಿ ತಿಂತೇವಿ ಅಂತೀರಿ. ಹೌದಾ? ಹಂಗೆ ಹಿಂಗೆ ಮಾಡ್ಕೊತ ಹೋದ್ರೆ ನಮ್ಮ ಸಂಪ್ರದಾಯ, ನಮ್ಮ ಪದ್ಧತಿಗಳು ನಾಳೆ ನಿಮ್ಮ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ಹೆಂಗೆ ಹೋಗೋದು ಈಗಿನ ಕಾಲದ? ಅದಕ್ಕೆ ಸ್ವಸ್ಥ್ಯಾರಾದವರು ನಮ್ಮ ಅತ್ತಿ ಏನು ಮಾಡಾಕತ್ತಾಳೆ, ಯಾಕೆ ಅತ್ತಿನ ಯಾಕೆ ನೋಡಬೇಕು ಅಂದ್ರೆ, ಹಳೆ ಗಿಡ ಅಂತ ಹೇಳಿ ನಿರ್ಲಕ್ಷ್ಯ ಮಾಡಕ್ಕೆ ಬರಂಗಿಲ್ಲ. ಹಳೆ ಬೇರು ಅಂತ ನಿರ್ಲಕ್ಷ್ಯ ಮಾಡಬಾರ್ದು, ಉದುರು ಎಲಿ ಅಂತ ನಗಬಾರ್ದು. ಯಾಕಂದ್ರೆ ಆ ಹಣ್ಣು ಆಗಬೇಕಾದ್ರೆ, ಅದು ಹಳೇದಾಗಬೇಕಾದ್ರೆ ಅಷ್ಟು ಎಕ್ಸ್ಪೀರಿಯನ್ಸ್ ಆಗಿರ್ತೈತಿ, ಅಷ್ಟು ಅನುಭವ ಆಗಿರ್ತೈತಿ. ಅಕ್ಕಿ ಏನು ಹೇಳ್ತಾಳೆ, ನಿಮ್ಮ ಗಂಡಗನ ಹೆಂಗೆ ಬೆಳೆದಾನು, ಅವನಿಗೆ ಏನು ಊಟ ಬೇಕು, ಏನು ಒಮ್ಮೆ ಗಂಡ ಹೆಂಡತಿ ಅಂದರೆ ಏನು ಅಗದಿ ಭಾಳ ಚಂದ ಇರ್ತೀರಿ, ಲವ್ ಮಾಡಿರ ಮದುವೆ ಆಗ್ರಿ, ಅರೇಂಜ್ ಮ್ಯಾರೇಜರ ಆಗಿರ್ರಿ, ಏನೂ ಆಗಿರ್ರಿ, ಗಂಡಂದ ಪ್ರಾಬ್ಲಮ್ ಏನು ಅನ್ನೋದು ಫಸ್ಟ್ ತಾಯಿಗೆ ಗುರ್ತಾಗ್ತೈತಿ, ಆಮೇಲೆ ಹೆಂಡತಿಗೆ ಗುರ್ತಾಗ್ತೈತಿ. ಅದನ್ನು ಕಲಿಸೋರು ಯಾರು? ಅತ್ತಿ. ಆ ಅತ್ತಿಗೆ ನೀವು ರೆಸ್ಪೆಕ್ಟ್ ಕೊಡಬೇಕಾಗ್ತೈತಿ. ಆ ಅತ್ತಿ ಕಡೆ ಆ ಮಗನ ಬಗ್ಗೆ ಏನು ತಿಳ್ಕೊಬೇಕು, ಮೊದಲು ಮನೆತನ ಬಗ್ಗೆ ತಿಳ್ಕೊಬೇಕು, ಪದ್ಧತಿಗಳ ಬಗ್ಗೆ ತಿಳ್ಕೊಬೇಕು. ಇದನ್ನೆಲ್ಲ ನೀವು ಮಾಡಿದ್ರಿ ಅಂದ್ರೆ ನೀವು ನಾಳೆ ನಿಮ್ಮ ಮಕ್ಕಳಿಗೆ ನೀವು ತಿಳಿಸ್ತೀರಿ. ಒಂದು ಸ್ವಲ್ಪ ತೂತು ಮೈಮೆ ಇರೋದನ್ನ ಇರಬೇಕು ಜೀವನದಾಗ. ಗಂಡ ಹೆಂಡತಿಗೆ ಹೆಂಗೆ ಜಗಳ ಚಂದಲ್ಲ, ಹಂಗೆ ಅತ್ತಿ ಸೊಸಿಗೂ ಜಗಳ ಇರಬೇಕು. ಆದ್ರೆ ಅದು ದೀರ್ಘಕ್ಕೆ ಹೋಗಬಾರ್ದು ಅಂತ ನಂದು ಅಭಿಪ್ರಾಯ. ನೀ ಏನಂತಿ ಸೀಮಾ?
2: ಹೌದು ವಿದ್ಯಾಕ್ಕ, ಹೇಳಿದೆಲ್ಲ ಖರೆ. ಈಗ ಬರ್ತೈತಿ ನೋಡು ಗೃಹಲಕ್ಷ್ಮಿ ವಿಚಾರ. ಗೃಹಲಕ್ಷ್ಮಿ ದುಡ್ಡು ಬಂದ್ರ ಆತ, ನೀ ತಗೋತಿಯೋ ನಾ ತಗೋತೇನೋ ಇದ್ರೊಳಗನೆ ಇರ್ತೈತಿ. ಹಾ ಬರುದ 2,000 ರೂಪಾಯಿ, ಅದ್ರೊಳಗ ಸಂತಿ ಮಾಡತ್ತಂದ್ರ ಅದನ್ನು ಅತ್ತೇರಿ ಒಂದಿಟ್ಟ ಪಲ್ಲೆ ತಗೊಂಬರ್ತೇನೆ ಅಂದ್ರ, ಹಾ ನಿನ್ ಗಂಡಿನ ಕಡೆ ಇಸ್ಕೊಂಡ್ ಹೋಗ, ನನ್ ಕಡೆ ಚಿಲ್ಲರ್ ಇಲ್ಲ ಅಂತ ಅಂತಾರ ಅತ್ತ್ಯಾರ. ಹಾ ಅದು ಇರೋದ ಅದ್ರೊಳಗ ನಾವ್ ಏನ್ ಮಾಡ್ಬೇಕು? ಡಿಮಾರ್ಟಿಗೆ ಸಂತಿ ಮಾಡ್ರಿ, ಹಿಂಗ ಹೋದ್ರ ಆತ 5,000 ರೂಪಾಯಿ. ಇವ್ರು ಕೊಡುದ 2,000 ರೂಪಾಯಿ ಇದ್ರೊಳಗ ನಾ ನನ್ ಸ್ವಂತಕ್ಕೆ ಮಾಡ್ಕೋತೀನಿ, ನನ್ ಮನಿಗಂತನ ಮಾಡ್ಕೋತೀವಿ. ನಮ್ ಸಲುವಾಗಿನ ಎಲ್ಲಾರು ಸೊಸ್ತಾರಗಳ ತಮ್ ಮನಿಗಂತನ ಮಾಡ್ಕೋಬೇಕಂತನ ಮಾಡ್ಕೊಂತಾರ. ಯಾರ್ದು ಏನೋ ಕೆಟ್ಟ ವಿಚಾರ ಇರಂಗಿಲ್ಲ, ಮನಿಗೆ ಮಾಡ್ಕೋಬೇಕ ತನ್ ಮನಿನು. ಹಾ ನನ್ಗಿದು ಈ ಮನಿಗೆ ನನಗೆ ಕೊಟ್ಟು ಕಳ್ಸಾರ ಅಂತಂದ್ರ, ನಮ್ಮಅಪ್ಪ ಹೇಳ್ದಂಗ, ನಮ್ಮಅಪ್ಪಾರ್ಗ ಇದ್ ಮಾಡಿಸಿದಂಗ, ಎಲ್ಲ ನಮ್ ತರ ನಾವು ಅವ್ರೇನೇನು ಕಲ್ಸಾರ ಆ ಥರ ನಾವು ಚೆನ್ನಾಗಿರ್ಬೇಕು, ಅವ್ರ ಹೆಸರು ನಾವು ತರಬೇಕು ಅಂಥೇಳಿ ಎಲ್ಲರೂ ಸ್ವಸ್ಥರ್ಗಳ್ದವ್ರದ ವಿಚಾರ ಇರ್ತೈತಿ. ಅವ್ರೇನು ಕೆಟ್ಟದ್ ಮಾಡ್ಬೇಕಂತ ಇರಂಗಿಲ್ಲ, ನಾ ಈಗ ಬೇರೆ ಮನೆಗೆ ಬಂದೀನಿ, ಇನ್ನು ಬಂದಿದ್ನೆಲ್ಲ ಫುಲ್ ಮಜಾ ಮಾಡಿ ಹಳ್ಳ ಹಿಡಿಸಿ ಹೋಗೋದಂತ ಯಾರ್ದೇನು ವಿಚಾರ ಇರಂಗಿಲ್ಲ. ಹೌದಿಲ್ರಿ, ಹಾ ಎಲ್ಲ ಸ್ವಸ್ಥರ್ದೇನು ವಿಚಾರ ಇರ್ತೈತಿ. ತಾವು ಚಂದಂಗೆ ನಡ್ಕೊಂಡು ಹೋಗ್ಲಿ, ಚಂದಂಗೆ ಮಕ್ಕಳು ಹೆತ್ಕೊಳ್ಳಿ, ನಮ್ಮ ಮಕ್ಕಳು ನಮ್ಮ ಅತ್ತ್ಯಾರ್ಗಳು ನೋಡ್ಕೊಳ್ಳಿ, ಆಡಿಸ್ಲಿ ಬೆಳೆಸ್ಲಿ, ಅವರು ಒಂಥರ ವಿಚಾರಗಳು ಗ್ರ್ಯಾಂಡ್ ಮಾ ಗ್ರ್ಯಾಂಡ್ ಪಾ ಇಂಥವೆಲ್ಲ ಕಲೀಲಿ. ಮತ್ತು ಈಗ ಇರೋ ಅತ್ತಿಗಳಿಗೆಲ್ಲ ಮೊದಲಿನ ಕಾಲದವ್ರಿಗೆಲ್ಲ ಇಂಗ್ಲೀಷ್ ಬರ್ತಿರ್ಲಿಲ್ಲ, ಈಗ ಮೊಮ್ಮಕ್ಕಳಾತು ಸ್ವಸ್ಥರಿನತ್ತು ಅವರೆಲ್ಲ ಕಲೀಲಿಕ್ಕತ್ತಾರ. ಮತ್ತು ಒಂದು ಮೊಬೈಲ್ ಸದ್ಯಕ್ಕೆ ಗೊತ್ತಾಗ್ತಿರ್ಲಿಲ್ಲ, ಈಗ ಬರೋ ಸೊಸ್ತರುಗಳು ಅವ್ರ ಮಗನ ಮದ್ವೆ ಆದ ಹೆಂಡತರನ ಅವ್ರಿಗೆ ಮಗನನ್ನ ಚೆನ್ನಾಗಿ ಹೇಳ್ಕೊಡಂಗಿಲ್ಲ, ಅವ್ರ ಅವ್ಗ ಸೊಸಿನ ಎಲ್ಲ ಕಲ್ಸ್ಕೊಡ್ತಾಳ. ಈಗಿನ ಜನರೇಷನ್ ಹೆಂಗೇನ್ ಇರ್ತೈತಿ ಅನ್ನೋದ, ಹೌದಿಲ್ಲ ಶೀಲಕ್ಕ?
3: ನೋಡ ಸೀಮಾ ಮತ್ತ ನಂದಿನಿ, ನೀವೇನಂದ್ರೆ ಅವಾಗಿಂದ ಕಾಲ ಬದಲಾಗೈತಿ, ಕಾಲ ಬದಲಾಗೈತಿ ಅಂದ್ರಿ. ಕಾಲ ಏನೂ ಬದಲಾಗಿಲ್ಲ, ನಾವ ಅದ್ರ ಜೊತೆ ಬದಲಾಗೇವಿ. ಕಾಲ ಯಾವಾಗಿದ್ರಿದ್ದಿದ್ವ ಹಂಗ ಅದಾವ, ನಾವ ಬದಲಾವಣೆ ಮಾಡಿದ್ದಕ್ಕನ ಅವು ಬದಲಾಗ್ಯಾವ, ಅಲ್ಲಿ ಮಠ ಏನೋ ಬದಲಾಗಂಗಿಲ್ಲ. ಅಲ್ದ ಅತ್ತೆನ್ನಕ್ಕೆ ಏನಾಗಿರ್ತಾಳ ಗೊತ್ತೇನು, ಒಬ್ಬ ತಾಯಿ ಆಗಿರ್ತಾಳ. ಮದ್ ನೀಗ ಬರೋ ಮುಂಚೆ ಅವಳು ನಿನ್ನ ಗಂಡನಿಗೆ ತಾಯಿ ಆಗಿರ್ತಾಳ. ಆಕಿಗೆ ಗೊತ್ತಿರತಿ ಈ ಮನಿ ಏನ, ಈ ಮನಿ ತ್ರಾಸ ಏನ, ಈ ಮನಿ ಜವಾಬ್ದಾರಿ ಏನು ಅನ್ನೋದು ಆಕಿ ಭಾಳ ಅನುಭವ ಉಂಡಿರ್ತಾಳ. ಆ ಅನುಭವನ ನಿನ್ನ ಜೊತೆ ಹಂಚ್ಕೋತಿರ್ತಾಳ. ಅದಕ್ಕೆ ನಿನಗೆ ಮುಂದೆ ಅಂತ ತಾಪತ್ರೆಗಳು ಬರಬಾರ್ದು, ಕಷ್ಟಗಳು ಬರಬಾರ್ದು ಅಂತ ಹೇಳಿಕ್ಕೆ ಏನು ಮಾಡ್ತಾಳ, ನಿಂಗೆ ಒಂದೆರಡು ಬುದ್ಧಿ ಮಾತು ಹೇಳ್ತಿರ್ತಾಳ. ಆ ಬುದ್ಧಿ ಮಾತುಗಳನ್ನು ನಿನ್ನ ಏನು ಮಾಡ್ತಿ, ನಮ್ಮತ್ತಿ ಬೈಯಾತಾಳ, ನಮ್ಮತ್ತಿ ಬೈಯಾತಾಳ ಅಂಥೇಳಿ ನೀವು ಅದನ್ನು ಅಪಾರ್ಥ ಮಾಡ್ಕೋತೀರಿ. ಅದನ್ನ ಅಪಾತ ಮಾಡ್ಕೊಲಾರ್ದ ಆ ಬುದ್ಧಿ ಮಾತುಗಳನ್ನು ನೀವು ಮಂದಟ್ಟ ಮಾಡ್ಕೋಬೇಕಾಗೈತೆ. ಯಾಕಂದ್ರೆ ನೀವು ಭಾಳ ಶಾಣೆ ಇರ್ತೀರ ಅಂದ್ಕೊಳ ಏನಾಗಿರ್ತೈತಿ, ಯಾಕೆ ಹೇಳಿದ್ಕೊಳೇನ, ಅಯ್ಯ ನಾ ಎಷ್ಟೆಲ್ಲ ಕಲ್ತೀನಿ, ಮತ್ತೆ ನಮ್ಮ ಮತ್ತೆ ನನಗ ಹೇಳ್ತಾಳ ನೋಡು, ಮತ್ತೆ ನಾನು ನಮ್ಮಗ ಹೇಳ್ತಾಳ ನೋಡು ಅಂತ ನಿಮ್ಗೆ ತಲೆಯಾಗಿ ಬಂದಿರ್ತೈತಿ. ಆಕಿ ಏನು ಮಾಡಿದ ಅದನ್ನ ಅನುಭವ ಉಂಟಿರ್ತಾಳಿಗೆ, ಆ ಕಷ್ಟ ಜೀವನದ ಏನು ಬರ್ತಾ ಕಷ್ಟಗಳನ್ನೆಲ್ಲ ಅನುಭವ ಉಂಟಿರ್ತಾಳ, ಅನುಭವಗಳನ್ನ ನಿಮ್ಗೆ ಮುಂದೆ ಆ ತಾಪತ್ರವು ಬರಬಾರ್ದು ಅಂತ ಹೇಳಿ ಆಕಿ ತನ್ನ ಕಷ್ಟಗಳನ್ನೆಲ್ಲ ಹೇಳ್ಕೊತಿರ್ತಾಳ. ಅಲ್ದ ನೀವೇನಂದ್ರೆ ಈಗ ನಂಗೆ 2,000 ರೂಪಾಯಿ ಬರ್ದಾವು, ನಾ ಹೆಂಗೆ ಸಂತಿ ಮಾಡಬೇಕು ಅಂತೇಳಿ. ಆಕಿ ನೀವು 2,000 ರೂಪಾಯಿಗೆ 500 ರೂಪಾಯಿ ಒಳಗನ ತನ್ನ ಜೀವನವನ್ನ ತೆಗಿತಿರ್ತಿದ್ಲ. ಅವಾಗ 100 ರೂಪಾಯಿ 500 ರೂಪಾಯಿ ಒಳಗೆ ಒಂದು ತಿಂಗಳ ಸಂತಿ ಮಾಡಿ ಹಬ್ಬ ಹರಿದಿನ ಮಾಡಿ ಮತ್ತೆ ಮಂದಿ ಬಂದರು ಉಡುಗೊರೆ ಏನಾರ ಆಗಲಿ ಆಯಾರ ಆಗಲಿ ಎಲ್ಲ ಮಾಡಿ ಮುಂಗಿಸ್ತಿದ್ಲ. ಅವಾಗ ಏನು ಮಾಡ್ತಿದ್ರು, ಹಾಸಿಗೆ ಇದ್ದಷ್ಟು ಕಾಲ ಚಾಸ್ತಿದ್ರು. ಈಗ ಹಂಗಲ್ರಿ, ಹಾಸಿಗೆ ಮೀರಿನ ಕಾಲು ಚಾಸ್ತಾರೆ ಈಗೆಲ್ಲರೂ. ಯಾಕಂದ್ರೆ ಬೇರೆದವ್ರು ನೋಡ್ಬಿಟ್ಟಿರ್ತಾರೋ, ಬೇರೆ ಬಾಜುಕಿನ ಮನೆಯವ್ರನ್ನ ಗೆಳತ್ಯಾರನ್ನ ನೋಡಿ ಐಷಾರಾಮಿ ಜೀವನ ಬಯಸ್ಬೇಕಂತಿರ್ತಾರೆ ಎಲ್ಲರೂ. ಈಗ ಅದಕ್ಕೆ ಏನು ಮಾಡಕೈತಿ, ನಾವು ಹಣನ ಅಲ್ಲದಕ್ಕನ ಅರ್ಧ ನಾವು ಖರ್ಚನ್ನ ಮಾಡತ್ತೇವೆ. ಈಗ ನಾವು ಇದ್ದಿದ್ರಾಗ ನಮ್ಮ ಜೀವನೊಳಗೆ ಹಣ ನಮ್ಮ ಕಡೆ ಎಷ್ಟು ಐತಲ್ಲ ದುಡ್ಡು, ಅಷ್ಟಾಗ ನಮ್ಮ ಜೀವನವನ್ನು ಕಾಪಾಡಿಕೊಂಡು ಜೀವನ ಸಾಗಿಸುವಂಥ ಒಂದು ಜಾಣತನ ನಮ್ಮಲ್ಲಿ ಇರಬೇಕು. ಅತ್ತಿನಲ್ಲಿ ಇರಬೇಕು, ಸೊಸೆನಲ್ಲಿ ಇರಬೇಕು. ಅದನ್ನು ಅತ್ತಿ ಪಾಠ ಹೇಳ್ತಿರ್ತಾಳೆ, ನಿನ್ನ ಕಡೆ ಎಷ್ಟು ದುಡ್ಡು ಐತಲ್ವಾ, ಅದರಾಗ ನಮ್ಮ ಜೀವನ ನಡೆಸುವಂಥ ಹೋಗೋನು. ಬೇರೆದವ್ರನ್ನ ನೋಡಿ ನಾವು ಜೀವನ ಮಾಡೋದು ಬೇಡ, ಹಾಸಿಗೆ ಇದ್ದಷ್ಟು ನಾವು ಕಾಲು ಚಾಚೋಣ ಅಂತೇಳಿ ಆ ಒಂದು ಬುದ್ಧಿ ಮಾತು ಏನು ಹೇಳ್ತಿರ್ತಾರಲ್ಲ ಅದನ್ನು ಸ್ವಸ್ಥಾರಿ ಕೇಳ್ಕೊಂತ ಹೋದ್ರೆ ಅತ್ತಿ ಸೊಸಿ ಹೋಗಿ ತಾಯಿ ಮಗಳನ್ನು ಒಂದು ಬದಲಾವಣೆ ಅವರಲ್ಲಿ ಬರ್ತೈತಿ.
4: ಹೌದೌದೌದು, ಕೇಳಕ್ ಬಾ ಚಂದ ಅನಿಸ್ತೈತಿ. ಹಾ, ರೊಕ್ಕ ಕೊಡ್ರಿ ಅಂತ ಒಂದ್ ಸ್ವಲ್ಪ ಕೇಳಿದ್ರ ಎತ್ತಾಗಿಂದ ಎತ್ತಾಗ ಮಾತಿರಿಸ್ತೀರಿ ನೀವು. ಹಾ, ಅದ ರೊಕ್ಕನ ಕೂಡಿಟ್ಟು ಕೂಡಿಟ್ಟು ನಿಮ್ ಮಗಳ ಹಬ್ಬಕ್ ಬಂದ್ಲನ್ ಚಲೋ ಚಲೋ ಸೀರಿ ಬಂಗಾರ ತಂದು ಕೊಟ್ ಕಳಿಸ್ತೀರಿ, ಅದ ನಾವು ಕೇಳಿದ್ವಿ ಅಂದ್ರೆ ಹಾ ಕೇಳು ಅಲ್ಲೇ ನಿನ್ ಗಂಡಕ್ ಕೇಳು ಯಾಕೆ ನಿನ್ ಪಗಾರ ಆಗಿಲ್ಲೇನ್ ಅಂತ ಹೇಳಿ ಕಳಿಸ್ತೀರಿ. ಅದ ಎಲ್ಲ ಕೂಡಿಟ್ಟು ದರಾಸಲ ದಸರಾಗ ಸೂಟಿಗೆ ಬಂದ್ಲನ್ ಮಗಳಿಗೆ ಮೊಮ್ಮಕ್ಕಳಿಗೆ ಎಲ್ಲ ಒಂದ್ ವರ್ಷಕ್ಕಾಗೋ ಸೋಸು ಕೊಟ್ಟು ಕಳಿಸ್ತೀರಿ. ಮತ್ತ ಮಗಳಿಗೆ ಆರಾಮ ಇಲ್ಲ ಅಂದ್ರೆ ಮ್ಯಾಲಿಂದ ಮ್ಯಾಲ ಫೋನ್, ಚಾ ಕುಡಿದಿಲ್ಲವ ಮತ್ತ ಕಷಾಯ ಮಾಡ್ಕೊಂಡು ಕುಡಿ, ಅದನ್ನ ಕುಡಿ ಇದನ್ನ ಕುಡಿ, ಅದನ್ನ ನಮಗ ಆರಾಮಿಲ್ಲ ಒಂದ್ ಮಾಡಕ್ ಆಗುದಿಲ್ಲ ಅಂತಂದ್ವಿ ಅಂದ್ರ ಏ ಇಕ್ಕಿಂದೇನ ಬರೇ ನಾಟಕ ಮಾಡ್ತಾಳೆ ಅಂತ ಬಾಜುಕಿನ ಮನೆಗೆ ಹೋಗಿ ನೀ ನಿಂತ ಹೇಳಿ ಬರ್ತೀರಿ. ಕೇಳಿಲ್ಲ ನಾ ಎಲ್ಲ ಬಾಜುಕಿನ ಅಕ್ಕಿ ಬಂದ್ ನಿಮಗ್ ನಾಳೆ ಸೇವೆ ಮಾಡ್ತಾಳೋ, ನಾ ಮಾಡ್ತೀನಿ. ಆ ಅದ ಮಗಳಿಗ ಒಂದ್ ರೀತಿ ಸೊಸಿಯ ಸೊಸಿ ಮಗಳು ಅಂದ್ರ ಸಕ್ರಿ ಇದ್ದಂಗ, ಸೊಸಿ ಅಂದ್ರ ಉಪ್ಪು ಇದ್ದಂಗ, ಒಟ್ಟಿ ಅದಕ್ಕೂ ಸಮಾಧಾನ ಇಲ್ಲ. ಸೊಸಿಗೆ ಆರಾಮಿಲ್ಲಂದ್ರೂ ಸಂಕಟ, ಆರಾಮಿದ್ಲಂದ್ರೂ ಸಂಕಟ. ಬರೇ ನೀವು ಆರಾಮಿರ್ಬೇಕು, ನಿಮ್ ಮಕ್ಕಳು ಆರಾಮಿರ್ಬೇಕು, ನಿಮ್ ಹೆಣ್ಣು ಮಕ್ಕಳು ಆರಾಮಿರ್ಬೇಕು, ಒಟ್ಟ ಸ್ವಸ್ಥರಂದ್ರೆ ಒಟ್ಟ ಕೈಯಾಗ ಆಡ್ಸೋ ಗೊಂಬೆ ಅನ್ಕ ಮಾಡ್ಕೊಂಡ್ಬಿಟ್ಟಿರ್ ನೀವು. ಒಟ್ಟ ಏನ್ ಕೇಳಿದ್ರು ಆಗುದಲ್ಲ, ಏನ್ ಕೇಳಿದ್ರು ಆಗುದಲ್ಲ.
2: ಮತ್ತೇನಂತಾರ ಗೊತ್ತಾ ನಂದಿನಿ, ನೀ ಬಂಗಾರ ಬೆಳ್ಳಿ ತಂದಿಯ ಅದನ್ನ ಇಟ್ಕೊಂಡು ಅದನ್ನ ತಿನ್ನ, ಅಕ್ಕಿ ಡಬ್ಬಿ ಗೋಧಿ ಡಬ್ಬಿ ಗೋಧಿ ಹಿಟ್ಟಿನ ಡಬ್ಬಿ ಮತ್ತ್ ಜೋಳದ ಹಿಟ್ಟಿನ ಡಬ್ಬಿ ಎಲ್ಲ ಮುಚ್ಚಿಡ್ತನು, ಬಂಗಾರ ಬೆಳ್ಳಿನ ತಿನ್ಕೋತ ಕುಂಡ್ರಂತಾರ ನೋಡ್ವ. ಹಿಂಗ ಅಂತಾರ ಅತ್ಯಾರ್ಗಳೆಲ್ಲ.
1: ನಮ್ಮ ಸಂಸಾರ ಆನಂದ ಸಾಗರ, ನಮ್ಮ ಸಂಸಾರ ಆನಂದ ಸಾಗರ. ಈ ಸಂಸಾರದಾಗ ಅತ್ತಿ ಸೊಸಿ ಜಗಳ ಚಂದ, ಗಂಡ ಹೆಂಡತಿ ಜಗಳ ಚಂದ. ಅದು ಸಾಯಂಕಾಲ ಎಲ್ಲಾರು ಶಾಂತ ರೀತಿಯಿಂದ ಕುಂತ ಒಂದ ಡೈನಿಂಗ್ ಟೇಬಲ್ ಮೇಲೆ ಎಲ್ಲಾರು ಕೂಡ ಊಟ ಮಾಡಿ ನನ್ನ ತಪ್ಪ ನೀ ಕ್ಷಮಿಸಿ ನಿನ್ ತಪ್ಪ ನಾ ಕ್ಷಮಿಸಿ ಜೀವನ ಸಾಗಿಸೋದನ್ನ ಬಾ ಚಂದಲ್ಲ. ಆಯ್ತು ಹೋಗಿ ಬರೋಣ.
5: ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ. ವೇಣುಧ್ವನಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ 90.4 FM ಕೇಳಲಿ ಕನಸು. ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಹಾ, ಸೊ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಲಿಕ್ಕೆ ಬರ್ರಿ. ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಲಿಕ್ಕೆ ನಾನು ಬರ್ಲಿಕ್ಕತ್ತೇನೆ. ಕೇಳಿ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ. ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ, ಜೊತೆಗೆ ಈ ರೇಡಿಯೋ ಸ್ಟೇಷನ್ ನಿಂದ ಜನರಲ್ಲಿ ಅಡಗಿರ್ತಕ್ಕಂಥ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೇಳಿಯ ಕನಸಾದಂಥ ವೇಣುಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮಗೆ ಶುಭ ಹಾರಿಸ್ತಾ ಇದ್ದೀನಿ. ಹಾಗೆ 90.4 FM ವೇಣು

0: ಆ ತ್ರಿಕಾಲ ಅಂತರೂ ಅದ ಐತಿ ಅಂತ ಹೇಳಿರಿ ಅಕ್ಕಾರ. ಈ ಕಾಲದಾಗ ನಾವು ಅದೀವಿ, ನೀವು ಅದೀವ್ರಿ, ಕಾಲಕ್ಕೆ ತಕ್ಕಂತ ಎಲ್ಲರೂ ಒಬ್ರಿಗೊಬ್ರು ಹೊಂದಾಣಿಕೆ ಮಾಡ್ಕೊಂಡು ಅನುಸರಿಸ್ಕೊಂಡು ಹೋಗುನ್ರಿ. ಅತ್ತಿಗೆ ಸೊಸಿನೂ ಬೇಕು, ಸೊಸಿಗೆ ಅತ್ತಿನೂ ಬೇಕು, ಅವ್ರಿಬ್ರು ಇರ್ಲಿಕ್ಕಂದ್ ಮನಿ ನಡೆಯಂಗಿಲ್ಲ. ಇಬ್ರು ತಗ್ಗಿ ಬಂಗಿ ಹೊಂದಾಣಿಕೆ ಮಾಡ್ಕೊಂಡು ಇಬ್ರು ಅತ್ತಿ ಸೊಸಿ ಮನಿನ ತಮ್ಮ ಮನಿನ ಮುಂದ್ ಬರ್ಲಿ, ತಮ್ಮ ಮನಿನ ಏಳಿಗೆ ಆಗ್ಲಿ ಅಂತಾನ ಬಯಸ್ತಾರ. ಆದ್ರೆ ಇಬ್ಬರದು ಏನಾಗಿರ್ತೈತ್ರಿ, ದೃಷ್ಟಿಕೋನ ಮತ್ತ ಆಲೋಚನೆ ಬ್ಯಾರೆ ಬ್ಯಾರೆ ದಿಕ್ಕೊಳಗಿರ್ತಾವ. ಅದನ್ನ ಒಂದ್ ಸ್ವಲ್ಪ ಹದ್ದಬಸ್ತವಾಗಿ ಎಲ್ಲಾರೂ ಒಂದ ಹಾದಿ ಒಳಗ್ ಬರಾಕ ಎಲ್ಲಾರು ಶ್ರಮಿಸಿ ಎಲ್ಲಾರು ಪ್ರಯತ್ನ ಪಡೋಣ್ರಿ, ಅವಾಗ ಆ ಮನಿ ನಂದ ಗೋಕುಲ ಹಾಕಿದ್ರಿ.
1: ಹೌದ್ ನಂದಿನಿ, ನೀವ್ ಹೇಳಿದ್ ನಿಜ. ನನ್ನ ಈಗಿನ ಸೊಸ್ತರು ಅವ್ರ ಅತ್ತರ ಜೊತೆ ಕೂಡಿ ಇಡೀ ಚೆನ್ನಾಗಿ ಸಂಸಾರ ನಡೆಸ್ಬೇಕ. ಇದಿದ್ ಮಾತ ಖರೆ, ಎಲ್ಲಾರ ಮನೆ ದೋಸೆ ತೂತೆ, ಎಲ್ಲಾರು ಒಂದ್ ಸ್ವಲ್ಪ ಸ್ವಲ್ಪ ಅವ್ರ ಮನೆಗ್ ಹಂಗ ನಮ್ಮ ಮನೆಗ್ ಹಿಂಗ ಅಂತ ಇರ್ತೈತಿ. ನಾವು ಅತ್ತರ ಜೊತೆ ಎಲ್ಲಾ ಸೊಸ್ತರು ಅತ್ತರಿಬ್ರು ಕೂಡಿ ಚೆನ್ನಾಗಿ ನಡ್ಸ್ಕೊಂಡ್ ಹೋದ್ರ ಸಂಸಾರ ಆನಂದವಾಗಿರ್ತೈತಿ ನೋಡ್ವಾ. ಹೌದಿಲ್ಲ?
0: ಹೌದೌದು, ಜೋಡಿ ಯಾವಾಗ ಯಾವಾಗ ರೀಲ್ಸ್ ಮಾಡ್ಕೊಂತಿರ್ಬೋದು.
1: ಹೌದು, ಅದ್ ಮಾತ್ರ ನಿಜ.
0: ಅಂದ್ರೆ ಅವರು ಅವರು ನಮ್ ಜನರೇಷನ್ ದಾಗ ಬರ್ತಾರ, ನಾವು ಅವ್ರ ಮನಸ್ಸಿನ ಮಾತನು ಅರ್ಥ ಮಾಡ್ಕೊಳ್ಳಿ.
1: ನೋಡಿಲ್ಲ ನಮ್ಮ ಅತ್ತಾರ ನಾವು ಎಷ್ಟು ಚೆನ್ನಾಗಿ ರೀಲ್ಸ್ ಮಾಡಿ. ಪ್ಲೀಸ್ ಲೈಕ್ ಮಾಡ, ಶೇರ್ ಮಾಡ ಮತ್ತೆ ಕಮೆಂಟ್ ಮಾಡ.
0: ಓಕೆ,
2: ನೋಡುವ ಈಗಿನ ಸೊಸ್ತಿಯಾರು ಬಾಳ ಚಂದ ಒಪ್ಕೊಂಡ್ರಿ. ಈಗ ನಾ ಅತ್ತಿ ಸೊಸಿ ಅಂದ್ರ ತಾಯಿ ಅಂತ ಹೇಳಿ ನಾವು ಅನ್ಕೊಂಡ ತಾಯಿ ಜಗ ಅಂತೂ ನೀವು ಕೊಡೋದ್ ಬೇಡ. ಯಾರು ಸೊಸ್ತಿಯಾರ ಅತ್ತಿನ ಅತ್ತಿಯಾಗೆ ನೋಡ್ರಿ, ಸೊಸಿನ ಸೊಸಿಯಾಗೆ ನೋಡ್ರಿ. ಅದಕ್ಕ ಅದರಾದ ಚೌಕಟ್ಟಿನೊಳಗ ಅವ್ರಿಗೆ ಒಂದು ಸ್ಥಾನ ಐತಿ, ಒಂದ್ ಮರ್ಯಾದೆ ಐತಿ, ಒಂದ್ ಗೌರವ ಐತಿ. ಅತ್ತಿಗೆ ಆಗ್ಲಿ ಸೊಸಿಗೆ ಆಗ್ಲಿ, ನಾವು ಆ ರೆಸ್ಪೆಕ್ಟ್ ಕೊಡಬೇಕು ಜೀವನದಾಗ. ಅತ್ತಿಗೆ ಅತ್ತಿ ಅಂತ ತಾಯಿ ಅದಾಳ ನಮಗ, ತಾಯಿನ್ ಮಾಡ್ಕೊಳ್ಳೋದ್ ಬೇಡ. ತಾಯಿ ತಾಯಿಗೆ ಪ್ರೀತಿ ಕೊಡೋನು, ಅತ್ತಿಗೆ ಅತ್ತಿ ಪ್ರೀತಿ ಕೊಡೋನು, ಅತ್ತಿದ್ದಾಕಿ ಸೊಸಿಗೆ ಸೊಸಿ ಪ್ರೀತಿ ಕೊಡ್ಲಿ. ಹಿಂಗ ಒಬ್ಬರನ್ನೊಬ್ರ ಅರ್ಥ ಜೀವನ ಮಾಡಿದ್ರ ಗಂಡ್ಮಕ್ಳು ಆರಾಮ್ ಇರ್ತಾರ, ಸಂಸಾರನು ಸುಂದರವಾಗ್ತೈತಿ, ಸಂಸಾರ ಆನಂದ ಸಾಗರ ಆಗ್ತೈತಿ ಅಂತ ಇಂಥ ಒಂದು ಹರಟಿ ಒಳಗ ಏನ್ ಮಾತಾಡಿದ್ರಿಂದ ಏನಾಗ್ತೈತಿ ಸಮಾಜದೊಳಗ, ಒಬ್ಬರಿಗೊಬ್ರು ಮನಸ್ಸುಗಳು ಸ್ವಚ್ಛ ಆಗ್ತಾವು, ಸಮಾಜ ಸ್ವಚ್ಛ ಆಗ್ತೈತಿ, ಇದರಿಂದ ನಮ್ಮ ದೇಶಕ್ಕೆ ಒಳ್ಳೇದಾಗ್ತೈತಿ ಅಂತ ಇವತ್ತಿನ ಹರಟಿ ಕಾರ್ಯಕ್ರಮ ಮುಗಿಸೋನು. ನಮಸ್ಕಾರ.
1: ನಮಸ್ಕಾರ.
3: ಸ್ನೇಹಿತರೆ, ಮಗಳಂತೆ ಸೊಸೆ ಆಗೋದಾಗಿರ್ಲಿ, ತಾಯಿಯಂತೆ ಆಗೋದಾಗಿರ್ಲಿ, ಯಾವುದೇ ಸಂಬಂಧಗಳ ಬದಲಾವಣೆ ಬೇಕಿಲ್ಲ ಅಲ್ವಾ? ಆಯಾ ಸಂಬಂಧಕ್ಕೆ ಬೆಲೆ ಕೊಡೋಣ, ಗೌರವದಿಂದ ಸಾಗೋಣ ಅಂತ ಹೇಳ್ತಾ, ಹೆಣ್ಣು ಹೆಣ್ಣಿಗೆ ಶತ್ರುವಲ್ಲ, ಕಾಲದ ಕುದುರೆಯೊಂದಿಗೆ ನಮ್ಮ ಪಯಣ ಮುಗ್ಗರಿಸದೆ ಪರಸ್ಪರ ಸಹಕಾರದಿಂದ ಕೂಡಿರ್ಲಿ, ಕಣ್ಣು ಕಾಣದ ಗಾವಿಗರಿಗೆ ದಾರಿ ದೀಪವಾಗ್ಲಿ ಹೆಣ್ಣಿನ ಶಕ್ತಿ ಅಂತ ಹೇಳ್ತಾ, ಮತ್ತೊಂದು ಅದ್ಭುತ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆ ಎಲ್ಲಿ ಮನೋಧ್ವನಿ 90.4 FM. ನಮಸ್ಕಾರ.

0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್, ಬೆಳಗಾವಿ.

0: ಎಸ್ಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ ಎಂಆರ್ಸಿ ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು ಎಂಆರ್ಸಿ ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: सिटी कॅन्सर हॉस्पिटल नेहरूनगर बेळगाव।
1: कॅन्सर कोणत्याही प्रकारचा असो अत्याधुनिक उपचार एकाच छताखाली भेटते।
0: प्रथमच उत्तर कर्नाटकामध्ये बेळगाव येथे तज्ञ आणि अनुभवी डॉक्टर अत्याधुनिक टेक्नॉलॉजी सहित सुसज्ज हॉस्पिटल केली कॅन्सर हॉस्पिटल
1: केलीज डॉक्टर प्रभाकर कोरे हॉस्पिटल आणि MRC च्या पाठीमागे नेहरूनगर बेळगाव येते।
0: तुमच्या आरोग्यासाठी नवीन आशेचा किरण केली कॅन्सर हॉस्पिटल।
1: मिळणाऱ्या सुविधा हायली स्किल्ड डॉक्टर्स टीम, केमोथेरपी, हेमटो ऑन्कॉलॉजी, बोन मॅरो ट्रान्सप्लांट,
0: रोबोटिक सर्जरी, पीडियाट्रिक ऑन्कॉलॉजी, ऍडव्हान्स रेडिओथेरपी आणि यासोबत सर्व प्रकारच्या कॅन्सर वरती उपचार।
1: आमचा पत्ता केलीज डॉक्टर प्रभाकर कोरे हॉस्पिटल आणि MRC च्या पाठीमागे केली कॅन्सर हॉस्पिटल नेहरूनगर बेळगाव येते।
0: फोन नंबर 08312552500 आणि 247377।
1: मोबाईल नंबर 6360712326 किंवा टोल फ्री नंबर 1099।
0: आजच भेट द्या केली कॅन्सर हॉस्पिटल बेळगाव येते।
2: परंपरेचा सुगंध, कलेचा दैवी स्पर्श आणि दागिन्यांमध्ये मंदिराच्या वैभवाची अनुभूती आशीर्वाद ज्वेलर्स घेऊन आले आहेत। द टेम्पल ट्रेजर्स अँटिक टेम्पल ज्वेलरीचं दुर्मिळ आणि खास प्रदर्शन, अनोखी डिझाईन्स, अप्रतिम कारागिरी आणि पिढ्यानपिढ्या जपावा असा दागिन्यांचा खजिना। मेकिंग चार्जेस वरती मिळवा 30% सूट। 9 ते 12 सप्टेंबर दरम्यान आशीर्वाद ज्वेलर्स महांतेश नगर बेळगाव येथे। अधिक माहितीसाठी संपर्क करा 9448420968 आणि 9035275501। परंपरा जपणाऱ्या दागिन्यांसाठी आशीर्वाद ज्वेलर्स।
3: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ, ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ ಅರ್ಹತೆಗಳು ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು NAAC A+ ಗ್ರೇಡ್ ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ, ಅಂತಾರಾಷ್ಟ್ರೀಯ ಸಹಭಾಗಿತ್ವ, ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ, ಉದ್ಯೋಗಾವಕಾಶಗಳು ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಹಿಂದೆ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ

ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365 ಕಂಪನಿಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ ಮೊಬೈಲ್ ಸಂಖ್ಯೆ 9513519666 Kikona Success Strategy.

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: केली संस्थेचे नूतन हॉर्टिकल्चर विज्ञान महाविद्यालय मत्तिकोप बेळगावी बीएससी ऑनर्स हॉर्टिकल्चर 4 वर्षाचा पदवी अभ्यासक्रम 2026 आणि 27 शैक्षणिक वर्षासाठी प्रवेश प्रक्रिया सुरू झालेली आहे. 10+2 PCMB पात्रता असलेल्या विद्यार्थ्यांसाठी प्रवेशाची संधी KCET मार्गदर्शक तत्वे तसेच फलो

0: आरोग्य हीच खरी संपत्ती. आपल्या आरोग्याची काळजी घेण्यासाठी आता विश्वासाचं नाव. केली अकॅडमी ऑफ हायर एज्युकेशन अँड रिसर्च अंतर्गत केली होमिओपॅथिक मेडिकल कॉलेज अँड हॉस्पिटल बेळगावी. आमच्याकडे अनुभवी डॉक्टर्सची टीम, सुसज्ज ओपीडी सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. ऍलर्जी, त्वचारोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा केली होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवंत कुर्ची. फोन नंबर 9448141503 आणि 8123871607. निरोगी आयुष्यासाठी आजच भेट द्या.
1: ಆಶೀರ್ವಾದ್ ಜ್ಯುವೆಲರ್ಸ್ ಪ್ರಸ್ತುತ ಪಡಿಸುತ್ತಿದೆ ದೇವಾಲಯದ ಆಭರಣಗಳ ಭವ್ಯ ಪ್ರದರ್ಶನ. ಹಿಂದೆಂದೂ ಕಾಣದ ಅಪರೂಪದ ಆಂಟಿಕ್ ಟೆಂಪಲ್ ಜ್ಯುವೆಲರಿ ಕಲೆಕ್ಷನ್ ಈಗ ನಿಮ್ಮ ಮುಂದೆ. ವಿಶೇಷ ಕೊಡುಗೆ, ಆಭರಣಗಳ ತಯಾರಿಕಾ ವೆಚ್ಚದ ಮೇಕಿಂಗ್ ಚಾರ್ಜಸ್ ಮೇಲೆ ಬರೋಬ್ಬರಿ 30%, ಭರ್ಜರಿ ರಿಯಾಯಿತಿ. ದಿನಾಂಕ 9-12 ಸೆಪ್ಟೆಂಬರ್ 2026 ಮಾತ್ರ. ಸ್ಥಳ ಆಶೀರ್ವಾದ್ ಜ್ಯುವೆಲರ್ಸ್, ಮಹಂತೇಶ್ ನಗರ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448420968 and 9035275501. ಕರ್ನಾಟಕ ಲಿಂಗಾಯತ್ ಶಿಕ್ಷಣ ಸಂಸ್ಥೆ ಬೆಳಗಾವಿ. ನಿಮ್ಮ ಕನಸನ್ನು ವೈದ್ಯಕೀಯ ವೃತ್ತಿಯನ್ನಾಗಿ ಪರಿವರ್ತಿಸಿ. KLE ನೀಟ್ ರಿಪೀಟರ್ ಬ್ಯಾಚ್ ಈಗ ಬೆಳಗಾವಿಯಲ್ಲಿ. ಪ್ರವೇಶಗಳು ಪ್ರಾರಂಭವಾಗಿವೆ. KLE ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿಶೇಷ ವಿನಾಯಿತಿ. ನೀಟ್ 2026 400+ ಅಂಕ ಪಡೆದವರಿಗೆ ಉಚಿತ ತರಬೇತಿ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ. ಮೊದಲನೇ ಬ್ಯಾಚ್ 3 August 2026 ಪ್ರಾರಂಭ. ತಡ ಮಾಡಬೇಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9912340868 and 9380560483.

0: रिलीज डॉक्टर प्रभाकर कोरे चैरिटेबल हॉस्पिटल नेहरू नगर पलगाम 24 आवर्स ऑफ फ्री सर्विसेज फॉर ओपीडी एंड आईपीडी पेशेंट्स फ्री ईसीजी फ्री एक्सरे फ्री सोनोग्राफी एंड फ्री लैब सर्विसेज आर प्रोवाइडेड टू द नीडी पेशेंट्स जनरल ऑपरेशंस कैटरेक्ट एंड सी सेक्शंस आर डन फ्री ऑफ कॉस्ट मोर देन 70 लैक्स ऑफ ओपीडी पेशेंट्स एंड 6 लैक्स ऑफ आईपीडी पेशेंट्स हैव बीन बेनिफिटेड बाय केलीज डॉक्टर प्रभाकर कोरे चैरिटेबल हॉस्पिटल अराउंड 3 लैक्स ऑफ फ्री सर्जरीज 85,000 प्लस फ्री deliveries 45,000 plus free cataract operations have been conducted to avail the free services and treatments please contact 99726-91578 and 77954-35314
1: KLE ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್ 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ 10+2 ಪಿಸಿಎಂಬಿ ಕೆಸಿಇಟಿ ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ಐಸಿಎಆರ್ ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ ಅನುಭವಿ ಬೋಧಕ ವರ್ಗ ಆಧುನಿಕ ಮೂಲಸೌಕರ್ಯ ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774
2: Karnataka Lingayat Education Society Belagavi. Turn your dream into a medical career. KLE NEET Repeater Batch now in Belagavi. Admissions are now open. Special concessions for KLE students and meritorious students. Free coaching for students who scored 400 plus marks in NEET 2026.

ಭಾವಗೀತೆಗಳ ಕಾರ್ಯಕ್ರಮವಿದು. ಭಾವಸಂಗಮ ಕಾರ್ಯಕ್ರಮದ ಮುಂದಿನ ಗೀತೆ, ಒಂದು ಸಂಜೆಗೆ ಎಷ್ಟು ಬಣ್ಣವೋ ಅಷ್ಟು ಬಣ್ಣವೋ ನಿನ್ನಲಿ. ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ ದಿವ್ಯಾ ರಾಘವನ್ನವರು.

ಭಾವಸಂಗಮ ಇದು ಭಾವಗೀತೆಗಳ ಕಾರ್ಯಕ್ರಮ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ಬಣಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆಯನ್ನ ಕೇಳಿ. ರಮೇಶ್ ಚಂದ್ರ ಅವರ ಧ್ವನಿಯಲ್ಲಿ ಮರದ ಗಟ್ಟಿತನ ಸುಮಕೋಮಲತೆ ಬಂದಿದೆ ಎಲ್ಲಿಂದ

ಭಾವಗೀತೆಗಳ ಕಾರ್ಯಕ್ರಮವಿದು ಭಾವಸಂಗಮ. ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ಅಮ್ಮ ನಿನ್ನ ಹೆಸರಿನಲ್ಲಿ ಎಂಥ ಸವಿಯು ಅಡಗಿದೆ. ಈ ಒಂದು ಗೀತೆಯನ್ನ ಕೇಳಿ ಎಂಡಿ

ಭಾವಗೀತೆಗಳ ಕಾರ್ಯಕ್ರಮವಿದು ಭಾವಸಂಗಮ. ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ಮೊರೆಯುವ ಕಡಲ ತೆರೆಗಳ ನಿಲ್ಲಿಸು.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕನ್ನಡ ಚಿತ್ರರಂಗದ ಮಧುರವಾದ ಗೀತೆಗಳ ಕಾರ್ಯಕ್ರಮ KLE ಚಿತ್ರಮಾಲಾ ಕಾರ್ಯಕ್ರಮದ ಮೊದಲನೇ ಗೀತೆ.

ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM ಕಿ ಎಲ್ ಇ ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಎಲ್ ಇ ಚಿತ್ರಮಾಲಾ ಕಾರ್ಯಕ್ರಮದ ಮುಂದಿನ ಗೀತೆ.

0: ನೀವು ಕೇಳ್ತಾ ಇದ್ದೀರಾ ಕನ್ನಡ ಚಿತ್ರರಂಗದ ಮಧುರವಾದ ಗೀತೆಗಳ ಕಾರ್ಯಕ್ರಮ KLE ಚಿತ್ರಮಾಲಾ. ಕಾರ್ಯಕ್ರಮದ ಮುಂದಿನ ಗೀತೆ
1: ಕೊಟ್ಟಳೋ ಕೊಟ್ಟ

ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM ಕೆ ಎಲ್ ಇ ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಎ ಎಲ್ ಇ ಚಿತ್ರಮಾಲಾ ಕಾರ್ಯಕ್ರಮದ ಮುಂದಿನ ಗೀತೆ.

ಕನ್ನಡ ಚಿತ್ರರಂಗದ ಮಧುರವಾದ ಗೀತೆಗಳ ಕಾರ್ಯಕ್ರಮ KLE ಚಿತ್ರಮಾಲಾ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದ ಮುಂದಿನ ಗೀತೆ

0: ಹನ್ನೆರಡು ಸೆಪ್ಟೆಂಬರ್ 2026 ಮಾತ್ರ. ಸ್ಥಳ ಆಶೀರ್ವಾದ್ ಜ್ಯುವೆಲ್ಲರ್ಸ್, ಮಹಾಂತೇಶ್ ನಗರ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448420968 ಹಾಗೂ 9035275501.
1: ಕರ್ನಾಟಕ ಲಿಂಗಾಯತ್ ಎಜುಕೇಶನ್ ಸೊಸೈಟಿ ಬೆಳಗಾವಿ. ಟರ್ನ್ ಯೋರ್ ಡ್ರೀಮ್ ಇನ್ ಟು ಅ ಮೆಡಿಕಲ್ ಕರಿಯರ್. ಕೇಲಿ ನೀಟ್ ರಿಪೀಟರ್ ಬ್ಯಾಚ್ ನಾವ್ ಇನ್ ಬೆಳಗಾವಿ. ಅಡ್ಮಿಷನ್ಸ್ ಆರ್ ನಾವ್ ಓಪನ್. ಸ್ಪೆಷಲ್ ಕನ್ಸೆಷನ್ಸ್ ಫಾರ್ ಕೇಲಿ ಸ್ಟೂಡೆಂಟ್ಸ್ ಅಂಡ್ ಮೆರಿಟೋರಿಯಸ್ ಸ್ಟೂಡೆಂಟ್ಸ್. ಫ್ರೀ ಕೋಚಿಂಗ್ ಫಾರ್ ಸ್ಟೂಡೆಂಟ್ಸ್ ಹೂ ಸ್ಕೋರ್ಡ್ 400+ marks ಇನ್ ನೀಟ್ 2026. ಸೆಪರೇಟ್ ಹಾಸ್ಟೆಲ್ ಫೆಸಿಲಿಟೀಸ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಫಸ್ಟ್ ಬ್ಯಾಚ್ ಹ್ಯಾಸ್ ಆಲ್ರೆಡಿ ಕಮೆನ್ಸ್ಡ್ ಫ್ರಮ್ 3rd August 2026. ಡೋಂಟ್ ಡಿಲೇ, ಟೇಕ್ ದ ನೆಕ್ಸ್ಟ್ ಸ್ಟೆಪ್ ಟುವರ್ಡ್ಸ್ ಯೋರ್ ಡ್ರೀಮ್ ಆಫ್ ಬಿಕಮಿಂಗ್ ಅ ಡಾಕ್ಟರ್. ಫಾರ್ ಮೋರ್ ಇನ್ಫಾರ್ಮೇಶನ್ ಕಾಂಟ್ಯಾಕ್ಟ್ 9912340868 or 9380056484.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ ಆರೋಗ್ಯಕ್ಕೆ ಹೊಸ ಜೀವ ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್ ರಕ್ತ ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
2: ಕೇಳಿ ಸಂಸ್ಥೆಯ ನೂತನ ಹಾರ್ಟಿಕಲ್ಚರ್ ವಿಜ್ಞಾನ ಮಹಾವಿದ್ಯಾಲಯ ಮತ್ತಿಕೋ ಬೆಳಗಾವಿ BSc ಆನರ್ಸ್ ಹಾರ್ಟಿಕಲ್ಚರ್ 4 ವರ್ಷದ ಪದವಿ ಅಭ್ಯಾಸಕ್ರಮ 2026 and 2027 ಶೈಕ್ಷಣಿಕ ವರ್ಷಾಸಾಠಿ ಪ್ರವೇಶ ಪ್ರಕ್ರಿಯೆ ಸುರು ಝಾಲೆಲಿ ಆಹೆ 10+2 PCMB ಪಾತ್ರತಾ ಅಸಲೇಲ್ಯಾ ವಿದ್ಯಾರ್ಥ್ಯಾಂಸಾಠಿ ಪ್ರವೇಶಾಚಿ ಸಂಧಿ KCET ಮಾರ್ಗದರ್ಶಕ ತತ್ವೇ ತಸೇಚ್

0: डेव्हलपमेंट कार्यशाळा एम्पावर 365 कल्पनेपासून कंपनीपर्यंत रविवार दिनांक 18 ऑक्टोबर 2026 रोजी हुबळी येथे. यशस्वी आणि फायदेशीर उद्योजक होण्यासाठी आवश्यक कौशल्य विकसित करण्याची संधी गमवू नका. आजच आपले नाव नोंदवा. नोंदणीसाठी संपर्क 9513519666. गिकोना सक्सेस स्ट्रॅटेजी.
1: ಕರ್ನಾಟಕ ಲಿಂಗಾಯತ್ ಶಿಕ್ಷಣ ಸಂಸ್ಥೆ ಬೆಳಗಾವಿ. ನಿಮ್ಮ ಕನಸನ್ನು ವೈದ್ಯಕೀಯ ವೃತ್ತಿಯನ್ನಾಗಿ ಪರಿವರ್ತಿಸಿ. KLE ನೀಟ್ ರಿಪೀಟರ್ ಬ್ಯಾಚ್ ಈಗ ಬೆಳಗಾವಿಯಲ್ಲಿ. ಪ್ರವೇಶಗಳು ಪ್ರಾರಂಭವಾಗಿವೆ. KLE ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿಶೇಷ ವಿನಾಯಿತಿ. ನೀಟ್ 2026 400+ ಅಂಕ ಪಡೆದವರಿಗೆ ಉಚಿತ ತರಬೇತಿ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ. ಮೊದಲನೇ ಬ್ಯಾಚ್ 3 ಆಗಸ್ಟ್ 2026 ಪ್ರಾರಂಭ. ತಡ ಮಾಡಬೇಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9912340868 ಹಾಗೂ 9380560483.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-473777.
1: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ ಬಿಪಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ ಎಂಪಿಎಚ್ ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: ನ್ಯಾಕ್ ಎ ಪ್ಲಸ್ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗ ಅವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗ ಅವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್ JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.
2: परंपरेचा सुगंध, कलेचा दैवी स्पर्श आणि दागिन्यांमध्ये मंदिराच्या वैभवाची अनुभूती. आशीर्वाद ज्वेलर्स घेऊन आले आहेत द टेम्पल ट्रेजर्स, अँटिक टेम्पल ज्वेलरीचं दुर्मिळ आणि खास प्रदर्शन, अनोखी डिझाईन्स, अप्रतिम कारागिरी आणि पिढ्यान पिढ्या जपावा असा दागिन्यांचा खजिना. मेकिंग चार्जेस वरती

0: ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನ್ ಕುರ್ಚಿ ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: KLE ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್, ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಉಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362, ಮೊಬೈಲ್ ಸಂಖ್ಯೆ 9448-99-8331.
1: कर्नाटक लिंगायत शिक्षण संस्था बेळगावी, तुमच्या स्वप्नांचे रूपांतर वैद्यकीय व्यवसायात करा. केली नीट रिपीटर बॅच आता बेळगावीत प्रवेश प्रक्रिया सुरू झालेली आहे. केली विद्यार्थी तसेच गुणवंत विद्यार्थ्यांसाठी विशेष शुल्क सवलत. नीट 2026 मध्ये 400 जास्त गुण मिळवणाऱ्या विद्यार्थ्यांना मोफत प्रशिक्षण. विद्यार्थी व विद्यार्थिनींसाठी स्वतंत्र वसतिगृहाची सुविधा. पहिली बॅच 3 ऑगस्ट 2026 पासून सुरू झाली आहे. उशीर करू नका. डॉक्टर होण्याच्या तुमच्या स्वप्नाकडे आजच पहिले पाऊल टाका. अधिक माहितीसाठी संपर्क 9912340868 आणि 9380506483.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ, ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365. ಕಲ್ಪನೆಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು, ಕೌಶಲ್ಯ ಅಭಿವೃದ್ಧಿಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: ಕೇಳಿ ಸಂಸ್ಥೆ ನೂತನ ಹಾರ್ಟಿಕಲ್ಚರ್ ವಿಜ್ಞಾನ ಮಹಾವಿದ್ಯಾಲಯ ಮತ್ತಿಕೋ ಬೆಳಗಾವಿ ಬಿಎಸ್ಸಿ ಆನರ್ಸ್ ಹಾರ್ಟಿಕಲ್ಚರ್ 4 ವರ್ಷಾಚಾ ಪದವಿ ಅಭ್ಯಾಸಕ್ರಮ 2026-27 ಶೈಕ್ಷಣಿಕ ವರ್ಷಾಸಾಠಿ ಪ್ರವೇಶ ಪ್ರಕ್ರಿಯೆ ಸುರು ಝಾಲೇಲಿ ಆಹೆ. 10+2 PCMB ಪಾತ್ರತಾ ಅಸಲೇಲ್ಯಾ ವಿದ್ಯಾರ್ಥ್ಯಾಂಸಾಠಿ ಪ್ರವೇಶಾಚಿ ಸಂಧಿ. KCET ಮಾರ್ಗದರ್ಶಕ ತತ್ವೇ ತಸೇಚ್

0: ಇದೀಗ ಪ್ರಸಾರವಾಗಲಿದೆ ವಾರ್ತೆಗಳು. ಇದು ಆಕಾಶವಾಣಿ ಪ್ರಸ್ತುತಿ.
1: ये आकाशवाणी दिल्ली का इंद्रप्रस्थ चैनल है. मीडियम वेव 366.3 मीटर अर्थात 800.
2: ಬ್ರಿಕ್ಸ್ ಶೃಂಗಸಭೆಯಲ್ಲಿ ನವದೆಹಲಿ ಘೋಷಣೆ 2026 ಅಳವಡಿಕೆ. ಜಾಗತಿಕ ಸಂಘರ್ಷ, ಭಯೋತ್ಪಾದನೆ ವಿರುದ್ಧ ಬ್ರಿಕ್ಸ್ ತೀವ್ರ ಕಳವಳ. ಕ್ರೀಡಾ ತಂತ್ರಜ್ಞಾನ ಹಾಗೂ ಉತ್ಪಾದನಾ ಉತ್ತೇಜನಕ್ಕೆ ಬ್ರಿಕ್ಸ್ ಸಮ್ಮತಿ, ಭಾರತದ ಪ್ರಸ್ತಾಪಗಳಿಗೆ ಒಪ್ಪಿಗೆ. ಬ್ರಿಕ್ಸ್ ಶೃಂಗಸಭೆ ಹಿನ್ನೆಲೆ ಜಾಗತಿಕ ನಾಯಕರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ರಾಯಗಡದಲ್ಲಿ ವಿಶ್ವದಲ್ಲೇ ಸುದೀರ್ಘ ಸ್ಟೀಲ್ ಸ್ಲ್ಯಾಗ್ ರಸ್ತೆ ನಿರ್ಮಾಣ, ಗಿನ್ನಿಸ್ ವಿಶ್ವ ದಾಖಲೆ ಬರೆದ ಭಾರತ. ಮಹಿಳಾ ಏಷ್ಯಾ ಕಪ್ ಹಾಕಿ ಪ್ರಶಸ್ತಿಗಾಗಿ ಭಾರತ ಚೀನಾ ಹಣಾಹಣಿ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ಶೃಂಗಸಭೆಯ ಮೊದಲ ದಿನವಾದ ಇಂದು ಐತಿಹಾಸಿಕ ನವದೆಹಲಿ ಘೋಷಣೆ 2026 ಅಳವಡಿಸಿಕೊಳ್ಳಲಾಗಿದೆ. ಇದರ ಮೂಲಕ ಬ್ರಿಕ್ಸ್ ರಾಷ್ಟಗಳು ಜಾಗತಿಕ ಧ್ರುವೀಕರಣ, ಅಂತಾರಾಷ್ಟೀಯ ಶಸ್ತಾಸ್ತ್ರ ವೆಚ್ಚದ ಏರಿಕೆ ಹಾಗೂ ವಿವಿಧ ಭಾಗಗಳಲ್ಲಿ ನಡೆಯುತ್ತಿರುವ ಸಂಘರ್ಷಗಳ ಕುರಿತು ತೀವ್ರ ಆತಂಕ ವ್ಯಕ್ತಪಡಿಸಿವೆ. ಸುಸ್ಥಿರ ಅಭಿವೃದ್ಧಿ, ಹಸಿವು ಮತ್ತು ಬಡತನದ ನಿರ್ಮೂಲನೆ ಹಾಗೂ ಹವಾಮಾನ ವೈಪರೀತ್ಯದ ಸವಾಲುಗಳನ್ನು ಎದುರಿಸಲು ಪ್ರತಿಯೊಂದು ದೇಶದ ದೃಷ್ಟಿಕೋನಗಳನ್ನು ಗೌರವಿಸುವ ಬಹುಪಕ್ಷೀಯ ವಿಧಾನವನ್ನು ಬ್ರಿಕ್ಸ್ ನಾಯಕರು ಬಲವಾಗಿ ಬೆಂಬಲಿಸಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಹೆಚ್ಚುತ್ತಿರುವ ಉದ್ವಿಗ್ನತೆಯ ಕುರಿತು ಕಳವಳ ವ್ಯಕ್ತಪಡಿಸಿದ ಬ್ರಿಕ್ಸ್ ಒಕ್ಕೂಟ, ಯುದ್ಧ ನಿರತ ದೇಶಗಳು ಗರಿಷ್ಠ ಸಂಯಮ ಕಾಯ್ದುಕೊಳ್ಳಬೇಕು ಮತ್ತು ವಿಶ್ವಸಂಸ್ಥೆಯ ನಿಯಮಾವಳಿಗಳಿಗೆ ಬದ್ಧವಾಗಿ ನಾಗರಿಕರು ಹಾಗೂ ನಾಗರಿಕರ ಮೂಲಸೌಕರ್ಯಗಳ ರಕ್ಷಣೆ ಮಾಡಬೇಕು ಎಂದು ಒತ್ತಾಯಿಸಿದೆ. ಅಂತಾರಾಷ್ಟೀಯ ಅಣುಶಕ್ತಿ ಸಂಸ್ಥೆಯ ಸಂಪೂರ್ಣ ಭದ್ರತಾ ವ್ಯಾಪ್ತಿಯಲ್ಲಿರುವ ಶಾಂತಿಯುತ ಪರಮಾಣು ಸೌಲಭ್ಯಗಳು ಮತ್ತು ನಾಗರಿಕ ಮೂಲಸೌಕರ್ಯಗಳ ಮೇಲಿನ ದಾಳಿಯನ್ನು ವಿರೋಧಿಸಿದ ನಾಯಕರು ಅಣು ಸುರಕ್ಷತೆಯನ್ನು ಸದಾ ಕಾಯ್ದುಕೊಳ್ಳಬೇಕು ಎಂದಿದ್ದಾರೆ. ಗಾಜಾಪಟ್ಟಿಯಲ್ಲಿ ತಕ್ಷಣದ ಕದನ ವಿರಾಮ ಜಾರಿ, ತಡೆರಹಿತ ಮಾನವೀಯ ನೆರವು ಪೂರೈಕೆ ಹಾಗೂ ಪ್ಯಾಲೆಸ್ತೀನ್ ಜನತೆಯ ನ್ಯಾಯಸಮ್ಮತ ಹಕ್ಕುಗಳ ಈಡೇರಿಕೆಯ ಮೂಲಕವೇ ಇಸ್ರೇಲ್ ಪ್ಯಾಲೆಸ್ತೀನ್ ಬಿಕ್ಕಟ್ಟಿಗೆ ಶಾಶ್ವತ ಪರಿಹಾರ ಸಾಧ್ಯ ಎಂದು ಪುನರುಚ್ಚರಿಸಲಾಗಿದೆ. ಇದೇ ವೇಳೆ ಯಾವುದೇ ರೂಪದ ಭಯೋತ್ಪಾದನೆಯನ್ನು ತೀಕ್ಷ್ಣವಾಗಿ ಖಂಡಿಸಿದ ಬ್ರಿಕ್ಸ್ ನಾಯಕರು ಕಳೆದ ವರ್ಷ ಏಪ್ರಿಲ್ 22 ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದ ಭಯೋತ್ಪಾದಕ ದಾಳಿಯನ್ನು ಖಂಡಿಸಿದರು. ಗಡಿಯಾಚೆಗಿನ ಭಯೋತ್ಪಾದಕರ ಸಂಚಾರ, ಉಗ್ರವಾದಕ್ಕೆ ಹಣಕಾಸು ನೆರವು ಹಾಗೂ ಸುರಕ್ಷಿತ ಅಡಗು ತಾಣಗಳನ್ನು ಸಂಪೂರ್ಣವಾಗಿ ಮಟ್ಟಹಾಕಲು ಒಕ್ಕೂಟದ ದೇಶಗಳು ತಮ್ಮ ಬದ್ಧತೆಯನ್ನು ಪ್ರಕಟಿಸಿವೆ. ಕ್ರೀಡೆಯನ್ನು ಸಾಮಾಜಿಕ ಅಭಿವೃದ್ಧಿಯ ಮಾಧ್ಯಮ ಎಂದು ಗುರುತಿಸಿರುವ ಬ್ರಿಕ್ಸ್ ನವದೆಹಲಿ ಘೋಷಣೆ, ಭಾರತ ಪ್ರಸ್ತಾಪಿಸಿದ್ದ ಕ್ರೀಡಾ ತಂತ್ರಜ್ಞಾನ ಕಾರ್ಯಪಡೆ ರಚನೆ ಹಾಗೂ ಕ್ರೀಡಾ ಸಾಮಗ್ರಿಗಳ ಉತ್ಪಾದನಾ ಸಮಾವೇಶ ಆಯೋಜನೆಗೆ ಪೂರ್ಣ ಸಮ್ಮತಿ ಸೂಚಿಸಿವೆ. ಕ್ರೀಡಾಪಟುಗಳ ಪ್ರದರ್ಶನ ಮೌಲ್ಯ, ಪಾರದರ್ಶಕತೆ ಹಾಗೂ ಆಡಳಿತ ಸುಧಾರಣೆಯಲ್ಲಿ ತಂತ್ರಜ್ಞಾನದ ಪಾತ್ರ ಪ್ರಮುಖ ಎಂದು ಒಕ್ಕೂಟ ಪ್ರತಿಪಾದಿಸಿದೆ. ಕಳೆದ ತಿಂಗಳು ವಿಶಾಖಪಟ್ಟಣಂನಲ್ಲಿ ನಡೆದ ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆಯಲ್ಲಿ ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ಮಂಡಿಸಿದ್ದ ಪ್ರಮುಖ ಉಪಕ್ರಮಗಳಿಗೆ ಈ ಮೂಲಕ ಜಾಗತಿಕ ಮಾನ್ಯತೆ ದೊರೆತಂತಾಗಿದೆ. ಇದಕ್ಕೂ ಮುನ್ನ ಇಂದು ಬೆಳಿಗ್ಗೆ ನವದೆಹಲಿಯ ಭಾರತ ಮಂಟಪದಲ್ಲಿ 18ನೇ ಬ್ರಿಕ್ಸ್ ಶೃಂಗಸಭೆಗೆ ಚಾಲನೆ ದೊರೆಯಿತು. ತಮ್ಮ ಪ್ರಾಸ್ತಾವಿಕ ನುಡಿಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬ್ರಿಕ್ಸ್ ಒಕ್ಕೂಟದ ಅಧ್ಯಕ್ಷತೆ ಪ್ರತಿ ವರ್ಷ ಬದಲಾಗುತ್ತಿದ್ದರೂ ಸಂಸ್ಥೆಯ ಕಾರ್ಯಸಾಧನೆ ಮತ್ತು ವೇಗವನ್ನು ನಿರಂತರವಾಗಿ ಕಾಯ್ದುಕೊಳ್ಳಲು ಬ್ರಿಕ್ಸ್ ನಿರಂತರತೆ ಮತ್ತು ಅನುಷ್ಠಾನ ವ್ಯವಸ್ಥೆಯನ್ನು ಪ್ರತಿಪಾದಿಸಿದರು. ಈ ನೂತನ ಚೌಕಟ್ಟು ಒಕ್ಕೂಟದ ಎಲ್ಲಾ ನಿರ್ಧಾರ ಮತ್ತು ಉಪಕ್ರಮಗಳ ನಿರಂತರ ಅನುಸರಣೆಗೆ ನೆರವಾಗಲಿದೆ. ಮುಂಬರುವ 20 ವರ್ಷಗಳಿಗಾಗಿ ಬ್ರಿಕ್ಸ್ ರಾಷ್ಟಗಳು ಮಹತ್ವಾಕಾಂಕ್ಷಿ ಕಾರ್ಯಸೂಚಿಯೊಂದಿಗೆ ಶ್ರಮಿಸಬೇಕಿದ್ದು ಈ ಬದಲಾವಣೆ ಒಕ್ಕೂಟದ ಆಂತರಿಕ ಕಾರ್ಯಾಚರಣಾ ವ್ಯವಸ್ಥೆಯಿಂದ ಆರಂಭವಾಗಬೇಕು ಎಂದರು. ಇನ್ನು ಜಾಗತಿಕ ವ್ಯಾಪಾರಕ್ಕೆ ಅಪಾರ ಕೊಡುಗೆ ನೀಡುವ ನಾವಿಕರು ಎದುರಿಸುವ ತುರ್ತು ಸಂದರ್ಭಗಳಲ್ಲಿ ನೆರವಾಗಲು ಸಂಬಂಧಪಟ್ಟ ರಾಷ್ಟಗಳ ಕಡಲ ಪ್ರಾಧಿಕಾರಗಳು ಹಾಗೂ ರಾಜತಾಂತ್ರಿಕ ನಿಯೋಗಗಳನ್ನು ಬೆಸೆಯುವ ನಾವಿಕರ ತುರ್ತು ಬೆಂಬಲ ಜಾಲವನ್ನು ಸ್ಥಾಪಿಸಲು ಪ್ರಧಾನಿ ಕರೆ ನೀಡಿದರು. ಬ್ರಿಕ್ಸ್ ಯಾರ ವಿರುದ್ಧವೂ ಕಾರ್ಯನಿರ್ವಹಿಸದೆ ಎಲ್ಲರನ್ನೊಳಗೊಳ್ಳುವ ಮನೋಭಾವದೊಂದಿಗೆ ಮುನ್ನಡೆಯುತ್ತಿದೆ ಎಂದರು. 18ನೇ ಬ್ರಿಕ್ಸ್ ಶೃಂಗಸಭೆಯ ನಡುವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಜಾಗತಿಕ ನಾಯಕರೊಂದಿಗೆ ಸರಣಿ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಿದರು. ಈ ವೇಳೆ ಪ್ರಧಾನಿಯವರು ಇಥಿಯೋಪಿಯಾ ಪ್ರಧಾನಿ ಡಾ ಅಬಿ ಅಹಮದ್ ಅಲಿ, ಮಲೇಷ್ಯಾ ಪ್ರಧಾನಿ ಅನ್ವರ್ ಇಬ್ರಾಹಿಂ ಹಾಗೂ ವಿಯೆಟ್ನಾಂ ಪ್ರಧಾನಿ ಲೇ ಮಿನ್ ಹಂಗ್ ಅವರೊಂದಿಗೆ ಪ್ರತ್ಯೇಕ ಭೇಟಿ ನಡೆಸಿ ಸಮಾಲೋಚಿಸಿದರು. ಉಭಯ ದೇಶಗಳ ನಾಯಕರು ವಾಣಿಜ್ಯ, ರಕ್ಷಣೆ ಮತ್ತು ಭದ್ರತೆ, ಸಾಂಸ್ಕೃತಿಕ ಸಂಬಂಧಗಳು ಹಾಗೂ ಸಾರ್ವಜನಿಕ ಸಹಭಾಗಿತ್ವದ ವಿಸ್ತರಣೆಯ ಕುರಿತು ಸಮಗ್ರ ಪರಿಶೀಲನೆ ನಡೆಸಿದ್ದಲ್ಲದೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಹಾಗೂ ಜಾಗತಿಕ ವಿಷಯಗಳ ಕುರಿತು ದೃಷ್ಟಿಕೋನಗಳನ್ನು ಹಂಚಿಕೊಂಡರು. ಇದೇ ವೇಳೆ ಪ್ರಧಾನಿಯವರು ಅಬುದಾಬಿಯ ಯುವರಾಜ ಶೇಖ್ ಖಾಲಿದ್ ಬಿನ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅವರೊಂದಿಗೂ ಉನ್ನತ ಮಟ್ಟದ ಮಾತುಕತೆ ನಡೆಸಿದರು. ಈ ಸಭೆಯಲ್ಲಿ ಭಾರತ ಮತ್ತು ಯುಎಇ ನಡುವಿನ ಸಮಗ್ರ ಕಾರ್ಯತಂತ್ರ ಪಾಲುದಾರಿಕೆಯ ಮಹತ್ವವನ್ನು ಉಭಯ ನಾಯಕರು ಪುನರುಚ್ಚರಿಸಿದ್ದು, ದ್ವಿಪಕ್ಷೀಯ ಬಾಂಧವ್ಯವನ್ನು ಮತ್ತಷ್ಟು ಎತ್ತರಕ್ಕೆ ಒಯ್ಯುವ ಕುರಿತು ಆಶಯ ವ್ಯಕ್ತಪಡಿಸಿದರು. ನವದೆಹಲಿಯಲ್ಲಿ ನಡೆಯುತ್ತಿರುವ 18ನೇ ಬ್ರಿಕ್ಸ್ ಶೃಂಗಸಭೆಯ ಮೊದಲ ದಿನದ ಅಧಿವೇಶನ ಮುಕ್ತಾಯಗೊಂಡ ಬಳಿಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಬ್ರಿಕ್ಸ್ ರಾಷ್ಟಗಳ ನಾಯಕರು ಭಾರತ್ ಮಂಟಪದ ಹೊರಭಾಗದಲ್ಲಿರುವ ಆವರಣದಲ್ಲಿ ಸಸಿಗಳನ್ನು ನೆಟ್ಟರು. ನಂತರ ಅವರು ಭಾರತ್ ಇನೋವೇಟ್ಸ್ ಪ್ರದರ್ಶನಕ್ಕೂ ಭೇಟಿ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಛತ್ತೀಸ್ಗಢದ ರಾಯ್ಗಢದಲ್ಲಿ ನಿರ್ಮಿಸಲಾದ 1.85 ಕಿಲೋಮೀಟರ್ ಉದ್ದದ ವಿಶ್ವದ ಅತ್ಯಂತ ಸುದೀರ್ಘ ಸ್ಟೀಲ್ ಸ್ಲ್ಯಾಗ್ ರಸ್ತೆಯು ಪ್ರಸಿದ್ಧ ಗಿನ್ನಿಸ್ ವಿಶ್ವ ದಾಖಲೆಯ ಗೌರವಕ್ಕೆ ಪಾತ್ರವಾಗಿದೆ. ಉಕ್ಕು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಹೊರಬರುವ ಉಪ ಉತ್ಪನ್ನವಾದ ಸ್ಟೀಲ್ ಸ್ಲ್ಯಾಗ್ ಅನ್ನು ಶುದ್ಧೀಕರಿಸಿ ರಸ್ತೆ ನಿರ್ಮಾಣದ ಜಲ್ಲಿ ಕಲ್ಲುಗಳಿಗೆ ಪರ್ಯಾಯವಾಗಿ ಬಳಸುವ ಅತ್ಯಾಧುನಿಕ ಸ್ವದೇಶಿ ತಂತ್ರಜ್ಞಾನಕ್ಕೆ ಈ ಯೋಜನೆಯು ಬೃಹತ್ ಮೈಲಿಗಲ್ಲಾಗಿದೆ. ನವದೆಹಲಿಯಲ್ಲಿ ಇಂದು ನಡೆದ ಗಿನ್ನಿಸ್ ವಿಶ್ವ ದಾಖಲೆ ಪ್ರಮಾಣ ಪತ್ರ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್, ಸಿಎಸ್ಐಆರ್ ಕೇಂದ್ರ ರಸ್ತೆ ಸಂಶೋಧನಾ ಸಂಸ್ಥೆ ಖಾಸಗಿ ವಲಯದ ಸಹಭಾಗಿತ್ವದೊಂದಿಗೆ ಈ ತಂತ್ರಜ್ಞಾನವನ್ನು ಯಶಸ್ವಿಯಾಗಿ ಅಭಿವೃದ್ಧಿಪಡಿಸಿದೆ ಎಂದು ತಿಳಿಸಿದರು. ಈ ಕ್ರಾಂತಿಕಾರಿ ತಂತ್ರಜ್ಞಾನ ರಸ್ತೆ ನಿರ್ಮಾಣ ವೆಚ್ಚವನ್ನು ಶೇಕಡ 40% ತಗ್ಗಿಸುವುದಲ್ಲದೆ ಸಾಂಪ್ರದಾಯಿಕ ರಸ್ತೆಗಳಿಗಿಂತ 4 ಪಟ್ಟು ಹೆಚ್ಚಿನ ಬಾಳಿಕೆ ಹಾಗೂ ಶಕ್ತಿಯನ್ನು ಒದಗಿಸಲಿದೆ ಎಂದು ಸಚಿವರು ವಿವರಿಸಿದರು. ಕಸದಿಂದ ರಸ ಎಂಬಂತೆ ಈ ರಸ್ತೆಗಳಿಗೆ ಸುಮಾರು 15 ವರ್ಷಗಳವರೆಗೆ ಯಾವುದೇ ರೀತಿಯ ನಿರ್ವಹಣೆ ಅಥವಾ ದುರಸ್ತಿಯ ಅಗತ್ಯ ಇರುವುದಿಲ್ಲ ಎಂದು ಅವರು ಹೇಳಿದರು. ಕೇಂದ್ರ ವಾಣಿಜ್ಯ ಹಾಗೂ ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ನವದೆಹಲಿಯಲ್ಲಿ ಇಂದು ಮಲೇಷ್ಯಾದ ಹೂಡಿಕೆ ವ್ಯಾಪಾರ ಮತ್ತು ಕೈಗಾರಿಕಾ ಸಚಿವ ದತ್ತು ಸಿರಿ ಜೋಹರಿ ಅಬ್ದುಲ್ ಘನಿ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಿದರು. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಸಚಿವ ಪಿಯೂಷ್ ಗೋಯಲ್, ಸಭೆಯಲ್ಲಿ ಭಾರತ ಮಲೇಷ್ಯಾ ಆರ್ಥಿಕ ಸಹಭಾಗಿತ್ವವನ್ನು ಎರಡೂ ದೇಶಗಳು ಪರಿಶೀಲಿಸಿದ್ದು, ದ್ವಿಪಕ್ಷೀಯ ವ್ಯಾಪಾರ ಮತ್ತು ಹೂಡಿಕೆಯನ್ನು ಹೆಚ್ಚಿಸುವುದು, ಮಾರುಕಟ್ಟೆ ಪ್ರವೇಶವನ್ನು ಸುಧಾರಿಸುವುದು ಹಾಗೂ ಪರಸ್ಪರ ಪೂರಕ ಸಾಮರ್ಥ್ಯ ಹೊಂದಿರುವ ಕ್ಷೇತ್ರಗಳಲ್ಲಿ ಪೂರೈಕೆ ಸರಪಳಿ ಸಂಪರ್ಕಗಳನ್ನು ಬಲಪಡಿಸುವ ಕುರಿತು ಚರ್ಚಿಸಲಾಯಿತು ಎಂದು ತಿಳಿಸಿದ್ದಾರೆ. 6 ವರ್ಷಗಳಿಂದ ಸ್ಥಗಿತಗೊಂಡಿದ್ದ ಗ್ಯಾಂಗ್ಝೌ ಮತ್ತು ನವದೆಹಲಿ ನಡುವಿನ ಪ್ರಯಾಣಿಕ ವಿಮಾನ ಸಂಚಾರ ಸೇವೆ ಇದೇ 21ರಿಂದ ಪುನರಾರಂಭಿಸುವುದಾಗಿ ಚೀನಾ ಸದರ್ನ್ ಏರ್ಲೈನ್ ತಿಳಿಸಿದೆ. 2020ರಲ್ಲಿ ಕೋವಿಡ್-19 ಸಾಂಕ್ರಾಮಿಕದ ಬಳಿಕ ಭಾರತ ಚೀನಾ ನಡುವೆ ವಾಯುಯಾನ ಸೇವೆಯನ್ನು ಸ್ಥಗಿತಗೊಳಿಸಲಾಗಿತ್ತು. ಚೀನಾ ಅಧ್ಯಕ್ಷ ಕ್ಸಿ ಜಿನ್ ಪಿಂಗ್ ಬ್ರಿಕ್ಸ್ ಶೃಂಗಸಭೆಗಾಗಿ ಭಾರತಕ್ಕೆ ಭೇಟಿ ನೀಡಿ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಮಾತುಕತೆ ನಡೆಸುತ್ತಿರುವ ಸಂದರ್ಭದಲ್ಲೇ ಈ ವಾಯುಯಾನ ಸೇವೆಯು ಪುನರಾರಂಭವಾಗುವ ಸಾಧ್ಯವಾಗಿದೆ. ಇದೇ ವರ್ಷದ ಮಾರ್ಚ್ನಲ್ಲಿ ಇಂಡಿಗೋ ಸಂಸ್ಥೆ ಶಾಂಘೈ ಮತ್ತು ಕೋಲ್ಕತ್ತಾ ನಡುವೆ ವಿಮಾನ ಹಾರಾಟ ಆರಂಭಿಸಿತ್ತು. ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಅವರು ಇಂದು ನವದೆಹಲಿಯಲ್ಲಿ ನಡೆದ ಭಾರತೀಯ ಚಾರ್ಟರ್ಡ್ ಅಕೌಂಟೆಂಟ್ ಸಂಸ್ಥೆ ICAIನ ಘಟಿಕೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡರು. ಕಾರ್ಯಕ್ರಮ ದೇಶದ 23 ಕೇಂದ್ರಗಳಲ್ಲಿ ಆಯೋಜಿಸಲಾಗಿತ್ತು. ಸಮಾರಂಭದಲ್ಲಿ ಸಚಿವರು ನೂತನವಾಗಿ ಮಾನ್ಯತೆ ಪಡೆದ ಚಾರ್ಟರ್ಡ್ ಅಕೌಂಟೆಂಟ್ಸ್ಗಳಿಗೆ ಸದಸ್ಯತ್ವ ಪ್ರಮಾಣ ಪತ್ರಗಳನ್ನು ಪ್ರದಾನ ಮಾಡಿದರು. ಚೀನಾದ ಮೋಚಿಯಲ್ಲಿ ನಡೆಯುತ್ತಿರುವ ಮಹಿಳಾ ಜೂನಿಯರ್ ಏಷ್ಯಾ ಕಪ್ 2026 ಹಾಕಿ ಪಂದ್ಯಾವಳಿಯ ಸೆಮಿಫೈನಲ್ನಲ್ಲಿ ಸೌತ್ ಕೊರಿಯಾ ತಂಡವನ್ನು 5-1 ಅಂತರದಲ್ಲಿ ಮಣಿಸಿ ಭಾರತ ಮಹಿಳಾ ತಂಡ ಫೈನಲ್ ಪ್ರವೇಶಿಸಿದೆ. ಇನ್ನು ಭಾರತ ತಂಡ ಫೈನಲ್ನಲ್ಲಿ ಚೀನಾ ತಂಡವನ್ನು ಎದುರಿಸಲಿದೆ. ಸೆಮಿಫೈನಲ್ ಪಂದ್ಯದಲ್ಲಿ ಭಾರತದ ಪರ ಸುಪ್ರಿಯಾ ತ್ರಿವಳಿ ಗೋಲು ಗಳಿಸಿದರೆ ಮಧು ಸಿದಾರ್ ಮತ್ತು ಸುಖವೀರ್ ಕೌರ್ ತಲಾ 1 ಗೋಲು ಗಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬ್ರಿಕ್ಸ್ ಶೃಂಗಸಭೆಯಲ್ಲಿ ನವದೆಹಲಿ ಘೋಷಣೆ 2026 ಅಳವಡಿಕೆ, ಜಾಗತಿಕ ಸಂಘರ್ಷ ಭಯೋತ್ಪಾದನೆ ವಿರುದ್ಧ ಬ್ರಿಕ್ಸ್ ತೀವ್ರ ಕಳವಳ. ಕ್ರೀಡಾ ತಂತ್ರಜ್ಞಾನ ಹಾಗೂ ಉತ್ಪಾದನಾ ಉತ್ತೇಜನಕ್ಕೆ ಬ್ರಿಕ್ಸ್ ಸಮ್ಮತಿ, ಭಾರತದ ಪ್ರಸ್ತಾಪಗಳಿಗೆ ಒಪ್ಪಿಗೆ. ಬ್ರಿಕ್ಸ್ ಶೃಂಗಸಭೆ ಹಿನ್ನೆಲೆ ಜಾಗತಿಕ ನಾಯಕರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ರಾಯಗಡದಲ್ಲಿ ವಿಶ್ವದಲ್ಲೇ ಸುದೀರ್ಘ ಸ್ಟೀಲ್ ಸ್ಲಾಗ್ ರಸ್ತೆ ನಿರ್ಮಾಣ, ಗಿನ್ನಿಸ್ ವಿಶ್ವ ದಾಖಲೆ ಬರೆದ ಭಾರತ. ಮಹಿಳಾ ಏಷ್ಯಾಕಪ್ ಹಾಕಿ ಪ್ರಶಸ್ತಿಗಾಗಿ ಭಾರತ ಚೀನಾ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.

0: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099.
2: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
3: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365 ಕಂಪನಿಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.
4: Attention all aspiring health leaders, here's an exciting opportunity from the School of Public Health under KLE Academy of Higher Education and Research, Belagavi. School of Public Health invites you to join the future public health leaders through its integrated BPH plus MPH program, a 5-year program open to students from all backgrounds. If you've completed pre-university college in science, commerce or arts, you're eligible to apply. And if you've completed a diploma, you can enter directly into the second year through lateral entry. Already a graduate? You're invited to join our 2-year MPH program. You'll study at a NAC A+ accredited university with world-class campus and infrastructure. You'll benefit from strong field-based learning and community engagement with multidisciplinary faculty, and you'll gain hands-on experience.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-473777.
1: For the first time in Hubballi, a golden opportunity for new entrepreneurs, young entrepreneurs, startup founders and aspiring self-employed individuals. Turn your ideas into income and build a strong foundation for your dream business by attending this one-day skill development workshop, Empower 365, from idea to company. On Sunday, 18th of October 2026, this workshop will help you transform your business ideas into successful ventures, develop essential entrepreneurial and business skills, learn practical strategies for starting and growing a profitable business, gain insights and inspiration from experienced entrepreneurs. Take the first step towards becoming a successful and profitable entrepreneur. Register today. Contact 9513519666. Geekona Success Strategy.
2: KLE ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.

0: लता जी की आवाज में अगला सॉन्ग आपके लिए जो है गाइड मूवी से 1964।
1: ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM, ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣಾ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಘಟಕ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿಯ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಚ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವಿನಿ,
0: ಪಾಶ್ಯ ಹೋಟೆಲ್ಸ್ನ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.